ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948 ಶಕ ವರ್ಷ, ವೈಶಾಖ ಮಾಸದ 31 ದಿನ, ಅಂದರೆ 2026 ಇಸ್ವಿ, ಮೇ ತಿಂಗಳ 21 ತಾರೀಕು, ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:38:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಸೇಷನ್ ಆಡಳಿತ ಮಂಡಳಿಯು 68ನೇ ಅಧಿವೇಶನವನ್ನು ಆಯೋಜಿಸಲಾಗಿದೆ. ಈ ಅಧಿವೇಶನದಲ್ಲಿ 20 ಎಪಿಒ ಸದಸ್ಯ ಆರ್ಥಿಕತೆಗಳನ್ನು ಪ್ರತಿನಿಧಿಸುವ 60ಕ್ಕೂ ಹೆಚ್ಚು ಹಿರಿಯ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ಇಂದು ಸಂಪುಟ ವಿಸ್ತರಣೆ ನಡೆಸಲು ನಿರ್ಧರಿಸಿದೆ. ನಾಳೆಯೇ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆಯನ್ನು ಕೇಳಿದೆ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ಅವರು ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿ

ಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಇಂದು ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾಗಲಿದೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳ ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್ ನಗರ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಇಂದು ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಅನ್ನದ ಭಾಷೆಯಾಗಿ ಕನ್ನಡ ಎನ್ನುವ ವಿಷಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. 8:02 9:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮಗಳ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. 11:02 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 11:30 ಕಲಾಭಾರತಿ, ಗಾಯಕ ಜಿವಿ ಅತ್ರಿ ಅವರನ್ನ ಕುರಿತಾದ ಕಾರ್ಯಕ್ರಮ ಇರುತ್ತೆ ಇಂದಿನ ಕಲಾಭಾರತಿಯಲ್ಲಿ. 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಗುರುವಾರದ ವಿಶೇಷ ಗೇಮ್ ಶೋ ಇರುತ್ತೆ ನಮ್ಮ ನಾಡು, ನೀವು ಕೂಡ ಭಾಗವಹಿಸಬಹುದು ಇದರಲ್ಲಿ. ಇನ್ನು 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದು. ನಮ್ಮ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಸ್ಪಂದನ. 2:15-2:30 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮದಲ್ಲಿ ಓಮಲ್ಲಿಗೆ ಚಿತ್ರದ ಹಾಡುಗಳನ್ನು ನೀವು ಇಂದು ಕೇಳಬಹುದು. 3:00-4:00 ಸಖಿ ಸಹೇಲಿ ಇರುತ್ತೆ. 4:00-5:00 ಪರಿಮಳ ಮುಕ್ತ ವೇದಿಕೆ ಚರ್ಚೆಯ ಕಾರ್ಯಕ್ರಮ ಇರುತ್ತೆ ಇದು. ಹಾಗೆಯೇ 5:05 ಸೇಫ್ ಟ್ರೈನ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. 6:02 ಸೇಫ್ ಟ್ರೈನ್ನಲ್ಲಿ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಇರುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ, ಅಂದರೆ ನಮ್ಮ ಉದ್ಘೋಷಕರ ಆಯ್ಕೆಯ ಹಾಡುಗಳು ನಿಮಗಾಗಿ ಪ್ರಸಾರವಾಗುತ್ತೆ. 9:15-10:00 ಹಿಂದಿ ಹಾಡುಗಳನ್ನು ನೀವು ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಆರು ಗಂಟೆ ಏಳು ನಿಮಿಷ ಏಳು ಸೆಕೆಂಡುಗಳು ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ಭಕ್ತಿ ರಚನೆ.

ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಒಂದು ಗೀತೆಯನ್ನು ಕೇಳಿದ್ರಿ. ಈಗ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಮತ್ತೊಂದು ರಚನೆ, ಎಚ್ ಎಂ ನಾರಾಯಣ ಭಟ್ ಅವರ ರಚನೆ ಇದು.

ಕೇಳೋಣ. ಹೆಚ್ಚಿನವರು ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ ಬಯಸ್ತಾರೆ. ಪೂರ್ವಜರು ಬಂಧನದಿಂದ ಮುಕ್ತರಾಗ್ತಾರೆ ಅನ್ನುವಂತಹ ನಂಬಿಕೆಯಿಂದಾಗಿ ಹೀಗೆ ಮಾಡೋದು ಸಾಮಾನ್ಯ. ಹಾಗಾದರೆ ಗಯಾದಲ್ಲಿ ಶ್ರಾದ್ದ ಮಾಡೋದು ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ಈ ಒಂದು ಕಥೆ ಬರೋದು ಶ್ರೀಮದ್ ಭಾಗವತ ಪುರಾಣದಲ್ಲಿ. ಭಾಗವತ ಪುರಾಣದ ಪ್ರಕಾರ ಗಯಾ ಅನ್ನುವ ಒಬ್ಬ ರಾಜನಿದ್ದ, ವಿಷ್ಣುವಿನ ಮಹಾನ್ ಭಕ್ತ. ಒಮ್ಮೆ ಬೇಟೆಗೆಂದು ಹೋದಾಗ ಅಲ್ಲಿ ಜಿಂಕೆಯೊಂದಕ್ಕೆ ಬಾಣ ಹೂಡೋದಕ್ಕೆ ಸಿದ್ಧನಾಗ್ತಾನೆ. ಆದರೆ ಜಿಂಕೆಯ ಬದಲು ಅಲ್ಲಿ ಒಬ್ಬ ವ್ಯಕ್ತಿಗೆ ಬಾಣವನ್ನು ಹೊಡಿತಾನೆ. ಇದು ತಿಳಿಯದೇ ನಡೆಯದಂತಹ ಒಂದು ಅಪರಾಧವಾಗುತ್ತೆ. ನೋವಿನ ಕೂಪದಲ್ಲಿದ್ದಂತಹ ಆ ವ್ಯಕ್ತಿ ರಾಜನನ್ನ ಕುರಿತು, ಎಲೈ ರಾಜ, ನೀನು ಯಾವ ರಾಜ? ನೀನೊಬ್ಬ ರಾಜನ, ರಾಕ್ಷಸನಂತೆ ವರ್ತಿಸಿದೆ ಈಗಷ್ಟೇ. ನೀನು ರಾಜನಾಗಿರೋದೇ ವ್ಯರ್ಥ. ನೀನು ರಾಜನ ಜನ್ಮವನ್ನು ಬಿಟ್ಟು ರಾಕ್ಷಸನಂತಾಗ್ಲಿ ಅಂತ ಶಾಪವನ್ನು ನೀಡ್ತಾನೆ. ತಕ್ಷಣ ರಾಜನ ದೇಹ, ಅಂದರೆ ಗಯಾ ಅನ್ನುವಂತಹ ರಾಜ ಇದ್ನಲ್ಲ, ಆ ರಾಜನ ದೇಹ ರಾಕ್ಷಸರ ದೇಹದಂತೆ ಬದಲಾಗುವ ಮೂಲಕ ಆ ರಾಜ, ಗಯಾ ಅನ್ನುವಂತಹ ರಾಜ, ಗಯಾಸುರನಾಗ್ಬಿಡ್ತಾನೆ. ಅಂದರೆ ಅಸುರನಾಗಿ ಬದಲಾಗ್ತಾನೆ. ಆದರೂ ಕೂಡ ವಿಷ್ಣುವಿನ ಮಹಾನ್ ಭಕ್ತ ಆತ. ಆದ್ದರಿಂದ ರಾಕ್ಷಸ ಪ್ರವೃತ್ತಿ ಆತನನ್ನು ಬದಲಾಯಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಒಳಗಡೆ ಸಾತ್ವಿಕವಾಗಿದ್ದಂತಹ ಈ ರಾಜನಿಗೆ ಈ ಅಸುರನ ರೂಪವು, ಆತನ ಅಂದರೆ ಆ ರಾಕ್ಷಸನ ಪ್ರವೃತ್ತಿಯು ಕೂಡ ಅದನ್ನು ಆತನ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಏನು ಮಾಡ್ದ ಈ ರಾಜ ಗಯಾ ರಾಜ, ಅಸುರನ ರೂಪದಲ್ಲಿದ್ದಂತಹ ಗಯಾ ರಾಜ ತನ್ನ ರಾಜ ಪಟ್ಟವನ್ನು ಬಿಟ್ಟು ಕಾಡಿಗೆ ಹೊರಟುಬಿಟ್ಟ. ಭಕ್ತಿಗೀತೆಗಳನ್ನು ಕೇಳ್ತಾ ಗಯಾಸುರನ ಕಥೆಯನ್ನು ಕೂಡ ಕೇಳೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಒಳಗೆ ಇನ್ನು ಸಾತ್ವಿಕ ಮನಸ್ಥಿತಿ ಇದ್ದಿದ್ರಿಂದ ಗಯಾರಾಜ ಅಂದರೆ ಅಸುರನ ರೂಪದಲ್ಲಿದ್ದಂತಹ ಗಯಾರಾಜ ಗಯಾಸುರನಾಗಿದ್ದ ಈಗ ಎಲ್ಲವನ್ನು ಬಿಟ್ಟು ತನ್ನ ರಾಜಪಟ್ಟವನ್ನು ಬಿಟ್ಟು ಕಾಡಿಗೆ ಹೊರಡ್ತಾನೆ. ಆ ಕಾಡಿನಲ್ಲಿ ಕಠಿಣ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಒಲಿಸ್ಕೊಳ್ತಾನೆ. ಆಗ ಬ್ರಹ್ಮದೇವ ಇವನಿಗೆ ಒಲಿದು ಏನು ಬೇಕು ಏನು ಬರಬೇಕು ಕೇಳು ಅಂತ ಹೇಳಿದಾಗ ಗಯಾಸುರ ತನ್ನನ್ನು ಯಾರಾದರೂ ನೋಡಿದರೆ ಅವರ ಪಾಪಗಳೆಲ್ಲವೂ ಕಳೆದು ಹೋಗಬೇಕು ಅನ್ನುವಂತಹ ವರವನ್ನು ಪಡಿತಾನೆ. ಇದರ ನಂತರ ಏನಾಗುತ್ತೆ, ಸಾಮಾನ್ಯವಾಗಿ ಯಾವುದೇ ಒಂದು ಪವರ್ ಸಿಕ್ಕಿದರೆ ಅಸುರರು ರಾಕ್ಷಸರು ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ, ಅದನ್ನು ಹಾನಿ ಮಾಡೋದಕ್ಕಾಗಿ ಬಳಸ್ಕೊಳ್ತಾರೆ. ಇಲ್ಲೂ ಹಾಗೆ ಆಯಿತು. ಗಯಾಸುರ ಏನೋ ಒಳ್ಳೆಯವನೇ ಇದ್ದ, ಅವನಿಗೆ ವರ ಕೂಡ ಸಿಕ್ಕಿತ್ತು. ಯಾರಾದರೂ ತನ್ನನ್ನು ನೋಡಿದರೆ ಅವರ ಪಾಪಗಳೆಲ್ಲವೂ ಕಳೆದು ಹೋಗಬೇಕು ಅನ್ನುವಂತಹ ವರ ಬೇರೆ ಇತ್ತು. ಇದರಿಂದ ಏನಾಯಿತು, ಅಸುರರಿಗೆ ಅತ್ಯಂತ ಆಪ್ತ ವ್ಯಕ್ತಿಯಾಗಿಬಿಡ್ತಾನೆ ಗಯಾಸುರ. ತಮ್ಮ ಜೀವನದುದ್ದಕ್ಕೂ ಪಾಪಗಳನ್ನು ಮಾಡೋದು, ಕೊನೆಯಲ್ಲಿ ಗಯಾಸುರನನ್ನು ನೋಡೋದು, ಪಾಪಗಳಿಂದ ಮುಕ್ತಿಯನ್ನು ಪಡೆಯೋದು, ಪುಣ್ಯವಾದ ಪುಣ್ಯವನ್ನು ಗಳಿಸೋದು, ಇಷ್ಟನ್ನೇ ಮಾಡಿಕೊಂಡು ಬರೋದಕ್ಕೆ ಶುರು ಮಾಡಿದ್ರು ಅಸುರರು. ಯಾಕೆಂದರೆ ಗಯಾಸುರನನ್ನು ನೋಡಿದ ತಕ್ಷಣ ಅವರ ಪಾಪಗಳೆಲ್ಲ ಕಳೆದು ಹೋಗುವಂತಹ ಒಂದು ವರ ಸಿಕ್ಕಿತ್ತಲ್ಲ ಗಯಾಸುರನಿಗೆ. ಹಾಗಾಗಿ ಇದು ನಿರಂತರವಾಗಿ ನಡೆಯೋದಕ್ಕೆ ಶುರುವಾಯಿತು. ಸ್ವರ್ಗ ಮತ್ತು ನರಕದ ಸಮತೋಲನ ತೊಂದರೆಗೊಳಗಾಯಿತು. ಪಾಪಿಗಳು ಕೂಡ ಸ್ವರ್ಗವನ್ನು ತಲುಪೋದಕ್ಕೆ ಶುರುವಾಯಿತು. ಯಾಕೆಂತಂದರೆ ಅವರಿಗೆ ಪಾಪಗಳೇ ಇರಲಿಲ್ಲ. ಗಯಾಸುರನನ್ನು ನೋಡಿದ ತಕ್ಷಣ ಪಾಪಗಳೆಲ್ಲ ಕಳೆದೋಗೋಕ್ಕೆ ಶುರುವಾಯ್ತಲ್ಲ. ಹಾಗಾಗಿ ಇದನ್ನೆಲ್ಲ ನೋಡಿದಂತಹ ದೇವತೆಗಳು ಮಹಾವಿಷ್ಣುವನ್ನು ಭೇಟಿ ಮಾಡಿ ಇದನ್ನೆಲ್ಲ ವಿವರಿಸ್ತಾ ಹೇಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದು, ಗಯಾಸುರನನ್ನು ಹೇಗಾದರೂ ಮಾಡಿ ಅಥವಾ ಆತನ ಶಕ್ತಿಯನ್ನಾದರೂ ಕುಂಠಿತಗೊಳಿಸಬೇಕು, ಇಲ್ಲಾಂದರೆ ಎಲ್ಲ ಅಸುರರು ತಮ್ಮ ಪಾಪ ವಿಮೋಚನೆ ಮಾಡಿಕೊಂಡು ಮತ್ತೆ ಮತ್ತೆ ಸ್ವರ್ಗಕ್ಕೆ ಬರೋದಕ್ಕೆ ಶುರು ಮಾಡ್ತಾ ಇದ್ದಾರೆ, ಸಹಾಯ ಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಮಹಾವಿಷ್ಣುವನ್ನು ತಲುಪ್ತಾರೆ.

ಗಯಾಸುರನನ್ನ ಕೊನೆಗೊಳಿಸಬೇಕು ಅಥವಾ ಆತನ ಶಕ್ತಿಯನ್ನಾದರೂ ಕುಂಠಿತಗೊಳಿಸಬೇಕು. ಯಾಕೆಂದ್ರೆ ಎಲ್ಲಾ ಅಸುರರು ಪಾಪಕರ್ಮಗಳನ್ನ ಮಾಡಿ ಗಯಾಸುರನನ್ನ ನೋಡಿ ಮತ್ತೆ ತಮ್ಮ ಪಾಪಕರ್ಮಗಳನ್ನೆಲ್ಲ ತೊಳೆದುಕೊಳ್ತಾ ಇದ್ದಾರೆ, ಸ್ವರ್ಗಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ದೇವತೆಗಳೆಲ್ಲರೂ ಮಹಾವಿಷ್ಣುವಿನ ಹತ್ರ ಹೋದಾಗ ಮಹಾವಿಷ್ಣು ಇದನ್ನೆಲ್ಲ ಕೇಳಿ ಒಂದು ಲೀಲೆಯೊಂದನ್ನು ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾನೆ. ಆತನು ಕೂಡ ಸ್ವರ್ಗ ಮತ್ತು ನರಕದ ಸಮತೋಲನ ಕ್ಷೀಣಿಸ್ತಾ ಇರೋದನ್ನು ನೋಡಿರ್ತಾನೆ. ಹಾಗಾಗಿ ಗಯಾಸುರನನ್ನು ಭೇಟಿ ಮಾಡೋದಕ್ಕೆ ಹೊರಡ್ತಾನೆ. ಅಲ್ಲಿ ಹೋಗಿ ಗಯಾಸುರನನ್ನು ಕುರಿತು ಹೇಳ್ತಾನೆ, ಗಯಾಸುರ, ನಾನು ಒಂದು ಯಜ್ಞವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕಾಗಿ ಒಂದು ಪವಿತ್ರ ಸ್ಥಳವನ್ನು ಹುಡುಕ್ತಾ ಇದ್ದೇನೆ ಅಂತ ಗಯಾಸುರನ ಬಳಿ ವಿಷ್ಣು ಹೇಳ್ತಾನೆ. ಆಗ ಗಯಾಸುರ ಹೇಳ್ತಾನೆ, ನನ್ನನ್ನು ಯಾರಾದರೂ ನೋಡಿದರೆ ಸಾಕು, ಅವರ ಪಾಪಗಳೆಲ್ಲವೂ ಪರಿಹಾರವಾಗುತ್ತೆ. ಇಂತಹ ಸಂದರ್ಭದಲ್ಲಿ ನನಗಿಂತ ಹೆಚ್ಚಿನ ಪವಿತ್ರ ಸ್ಥಳ ಯಾವುದು? ಭಗವಂತ, ನೀನು ನನ್ನ ಮೇಲೆ ಹವನ ಮಾಡಬಹುದು ಅಂತ ಹೇಳ್ತಾನೆ. ಆಗ ಮಹಾವಿಷ್ಣು ಗಯಾಸುರನ ಎದೆಯ ಮೇಲೆ ಯಜ್ಞಕುಂಡವನ್ನು ಇರಿಸ್ತಾನೆ. ಯಜ್ಞದ ಜೊತೆಗೆ ಇನ್ನೂ ಅನೇಕ ಪ್ರಯತ್ನಗಳನ್ನು ಏನೇ ಮಾಡಿದರೂ ಕೂಡ ಗಯಾಸುರನ ವಧೆ ಆಗೋದಿಲ್ಲ. ಆಗ ಮಹಾವಿಷ್ಣು ಹೇಳ್ತಾನೆ, ಗಯಾಸುರ, ನೀನು ಯಾವುದೇ ಪಾಪವನ್ನು ಮಾಡಿಲ್ಲ, ನೀನು ಸಾತ್ವಿಕ ವೃತ್ತಿಯವನು. ಆದರೂ ನಿನ್ನಿಂದಾಗಿ ಪಾಪಿಗಳು, ಅಸುರರು, ರಾಕ್ಷಸರು ಸ್ವರ್ಗವನ್ನು ಸೇರ್ತಾ ಇದ್ದಾರೆ. ಇದರಿಂದ ಸಮತೋಲನ ಕೆಡ್ತಾ ಇದೆ. ಸ್ವರ್ಗ ಮತ್ತು ನರಕದ ನಡುವಿನ ಸಮತೋಲನ ತೊಂದರೆಗೊಳಗಾಗ್ತಾ ಇದೆ. ಇದನ್ನು ಸರಿಪಡಿಸಬೇಕಾದ್ರೆ ನಾನು ನಿನ್ನನ್ನು ವಧೆ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾನೆ.

ಏನೇ ಮಾಡಿದ್ರೂ ಗಯಾಸುರನ ವಧೆ ಆಗೋದಿಲ್ಲ. ಆಗ ಮಹಾವಿಷ್ಣು ಹೇಳ್ತಾನೆ, ಗಯಾಸುರ ಸ್ವರ್ಗ ಮತ್ತು ನರಕದ ನಡುವಿನ ಸಮತೋಲನವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನಾನು ನಿನ್ನನ್ನು ವಧೆ ಮಾಡಲೇಬೇಕು, ಯಾಕೆಂತಂದರೆ ಅಸುರರು ನಿನ್ನ ಈ ವರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಗಯಾಸುರ ಹೇಳ್ತಾನೆ, ಭಗವಂತ ನೀನು ನನ್ನನ್ನು ಏನು ಕೇಳಿದರೂ ಕೊಡ್ತೇನೆ. ನಿನಗೆ ನನ್ನ ಈ ಒಂದು ನಡವಳಿಕೆಯಿಂದ, ನೀನು ಈಗಷ್ಟೇ ಮಾಡಿದಂತಹ ಯಜ್ಞದಿಂದ ನಿನಗೆ ಸಂತೋಷವಾಗಿದ್ದರೆ ನನ್ನ ಎರಡು ಆಸೆಗಳನ್ನು ಈಡೇರಿಸು. ನಾನು ಸ್ವಇಚ್ಛೆಯಿಂದ ನಿನ್ನ ಕೈಯಾರೆ ಮರಣ ಹೊಂದೋದಕ್ಕೆ ಬಹಳ ಪುಣ್ಯವನ್ನೇ ಮಾಡಿರಬೇಕು. ಹಾಗಾಗಿ ಇದು ನನಗೆ ಬಹಳ ಸಂತೋಷವಾದ ವಿಚಾರ. ನಾನು ನನ್ನ ಜೀವವನ್ನೇ ನಿನಗೆ ಕೊಡೋದಕ್ಕೆ ತಯಾರಿದ್ದೇನೆ, ಸಿದ್ಧವಿದ್ದೇನೆ. ಆದರೆ ನನ್ನ ಎರಡು ಆಸೆಗಳನ್ನು ನೀನು ಈಡೇರಿಸಬೇಕು ಅಂತ ಹೇಳ್ತಾನೆ. ಹೀಗೆ ಮಾಡಿದಾಗ ನನ್ನ ಸಾವಿನ ಆರೋಪ

ನಿಮ್ಮ ಮೇಲೆ ಬರೋದಿಲ್ಲ, ನೀವು ನಿಮಗೆ ಆ ಪಾಪ ತಟ್ಟೋದಿಲ್ಲ ಅಂತ ಕೂಡ ಹೇಳ್ತಾನೆ ಗಯಾಸುರ. ಆಗ ಮಹಾವಿಷ್ಣು ಏನು ನಿನ್ನ ಆಸೆಗಳು ಅಂತ ಕೇಳಿದಾಗ, ನಿಮ್ಮ ಹವನವನ್ನು ಹೋಮವನ್ನು ನಿರ್ವಹಿಸುವಾಗ ಎಲ್ಲ ದೇವತೆಗಳು ಮತ್ತು ದೇವತೆಗಳು ನನ್ನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೂರ್ಯ ಚಂದ್ರ ಇರುವವರೆಗೂ ನನ್ನಲ್ಲಿ ನೆಲೆಸಬೇಕು ಅನ್ನೋದು ಮೊದಲ ಆಸೆ ಅಂತ ಗಯಾಸುರ ಹೇಳ್ತಾನೆ. ಮಹಾವಿಷ್ಣು ಸರಿ ಅಂತ ಹೇಳ್ತಾನೆ. ಎರಡನೇ ಆಶಯ ಏನು ಅಂತ ಕೇಳಿದಾಗ, ಶ್ರಾದ್ಧ ಪಿಂಡದಾನ ಇತ್ಯಾದಿಗಳನ್ನು ನನ್ನಲ್ಲಿ ಮಾಡೋದ್ರಿಂದ ಪೂರ್ವಜರಿಗೆ ಮೋಕ್ಷ ಸಿಗಬೇಕು ಅಂತ ಕೇಳ್ಕೊಳ್ತಾನೆ. ಆದರೆ ಯಾರಾದರೂ ಅದನ್ನು ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ ಅಥವಾ ಹಾಗೆ ಮಾಡೋದಕ್ಕೆ ಬರೋದಕ್ಕೆ ನನ್ನಲ್ಲಿಗೆ ಬರೋದಕ್ಕೆ ಸಾಧ್ಯವಾಗದೆ ಹೋದರೆ ನನ್ನ ವಾಸಸ್ಥಾನಕ್ಕೆ ಬಂದು ಅಂದರೆ ನನ್ನಲ್ಲಿ ಪೂರ್ವಜರಿಗೆ ಮೋಕ್ಷ ಸಿಗಬೇಕು. ಆದರೆ ಯಾರಿಗೆ ಈ ಶ್ರಾದ್ಧ ಪಿಂಡದಾನವನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅವರು ನನ್ನ ವಾಸಸ್ಥಾನಕ್ಕೆ ಬಂದು ನನ್ನ ಪೂರ್ವಜರಿಗೆ ಮೋಕ್ಷವನ್ನು ನೀಡುವಂಥ ಪ್ರಾಮಾಣಿಕ ಹೃದಯದಿಂದ ಹೇಳಿದರೂ ಕೂಡ ಅವರ ಪೂರ್ವಜರಿಗೆ ಮೋಕ್ಷವನ್ನು ನೀಡಬೇಕು ಅನ್ನುವಂತಹ ವರವನ್ನು ಗಯಾಸುರ ಮಹಾವಿಷ್ಣುವಿಗೆ ಕೇಳ್ತಾನೆ. ಆಗ ಮಹಾವಿಷ್ಣು ಎರಡೂ ಇಚ್ಛೆಗಳನ್ನು ಈಡೇರಿಸ್ತಾನೆ. ಇದಾದ ನಂತರ ಗಯಾಸುರ ತನ್ನ ದೇಹವನ್ನು ತೊರೆದು ಹೋಗ್ತಾನೆ. ಅಲ್ಲಿಂದೀಚೆಗೆ ಗಯಾದಲ್ಲಿ ಶ್ರಾದ್ದವನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆ, ಅಥವಾ ಆ ಸ್ಥಳದಲ್ಲಿ ಪೂರ್ವಜರ ವಿಮೋಚನೆಗಾಗಿ ಕೇವಲ ಒಂದು ಶುದ್ಧ ಪ್ರಾಮಾಣಿಕ ಹೃದಯದಿಂದ ಕೈ ಮುಗಿದು ಪ್ರಾರ್ಥಿಸಿದರೆ ಅವರಿಗೆ ಮೋಕ್ಷ ಸಿಗುತ್ತೆ ಅನ್ನುವಂತಹ ನಂಬಿಕೆ ಈಗಲೂ ಕೂಡ ಇದೆ. ಅಲ್ಲಿ ಪ್ರೇತಶಿಲೆಯನ್ನು ಕೂಡ ಗಯಾದಲ್ಲಿ ನಾವು ಕಾಣಬಹುದು. ಇಲ್ಲಿ ಅಕಾಲಿಕವಾಗಿ ಮರಣ ಹೊಂದಿದ ಪೂರ್ವಜರ ಶ್ರಾದ್ಧ ಮತ್ತು ಪಿಂಡದಾನಕ್ಕೆ ವಿಶೇಷ ಮಹತ್ವ ಇದೆ. ಸುಮಾರು 876 ಅಡಿ ಎತ್ತರದ ಪರ್ವತದಲ್ಲಿ ಈ ಪ್ರೇತಶಿಲೆ ಇದೆ. ಅದರ ಸಮೀಪದಲ್ಲಿ ವಿಷ್ಣುವಿನ ಪಾದದ ಗುರುತುಗಳನ್ನು ಮಾಡಿರುವಂತಹ ಬಲಿಪೀಠ ಕೂಡ ಇದೆ. ಈ ಪ್ರೇತಶಿಲೆಯ ಬಳಿ ಕಲ್ಲುಗಳಲ್ಲಿ ವಿಚಿತ್ರವಾದ ಬಿರುಕುಗಳು ಮತ್ತು ರಂಧ್ರಗಳಿವೆ. ಈ ಕಾರಣದಿಂದಾಗಿ ಆತ್ಮಗಳು ಈ ರಂಧ್ರಗಳು ಮತ್ತು ಬಿರುಕುಗಳಿಂದ ಬಂದು ತಮ್ಮ ಸಂಬಂಧಿಕರು ಮಾಡಿದ ಪಿಂಡದಾನವನ್ನು ಸ್ವೀಕರಿಸಿದ ನಂತರ ಹಿಂದಿರುತ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಇದು ಗಯಾಸುರನ ಕತೆ. ಅಸುರನಾಗಿ ರಾಜನಾಗಿ ಅಸುರನಾಗಿ ಶಾಪವನ್ನು ಪಡೆದು ಮತ್ತೆ ಮಹಾವಿಷ್ಣುವಿನ ಕೈಯಲ್ಲಿ ಮರಣ ಹೊಂದುವಂತಹ ಸುಯೋಗವನ್ನು ಪಡೆದು ಮುಕ್ತಿಯನ್ನು ಪಡೆದು ಅಲ್ಲಿ ಗಯಾದಲ್ಲಿ ಬಂದವರಿಗೆಲ್ಲರಿಗೂ ಆಶೀರ್ವಾದಿಸ್ತಾನೆ ಅನ್ನುವಂತಹ ನಂಬಿಕೆ ಈಗಲೂ ಕೂಡ ಇದೆ.

0: ಅಲ್ಲಿರುವಂತಹ ವಿಷ್ಣುಪಾದ ಮಂದಿರದಲ್ಲಿ ಈಗಲೂ ಕೂಡ ವಿಷ್ಣುವಿನ ಪಾದದ ಪೂಜೆ ನಡೆಯುತ್ತೆ. ಇಲ್ಲಿ ಪಾದದ ಗುರು ಇಲ್ಲೇ ನೆಲೆಸಿತ್ತು ಅಂದರೆ ಗಯಾಸುರನನ್ನ ಪಾತಾಳಕ್ಕೆ ತುಳಿದಾಗ ವಿಷ್ಣುವಿನ ಪಾದದ ಗುರುತು ಇಲ್ಲಿ ಇದೆ. ಆಗಿಂದ ಇಲ್ಲಿವರೆಗೂ ಪೂಜೆ ನಡ್ಕೊಂಡು ಬಂದಿದೆ ಅಂತ ಹೇಳಲಾಗುತ್ತೆ. ಪ್ರಸ್ತುತ ಇರುವ ಸುಂದರ ದೇವಾಲಯ ಅಂದರೆ ವಿಷ್ಣುಪಾದ ದೇವಾಲಯವನ್ನು 1787ರಲ್ಲಿ ಇಂದೋರ್ನ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರು ನಿರ್ಮಿಸಿದರು. 30 ಮೀಟರ್ ಎತ್ತರ ಇದೆ ಈ ದೇವಾಲಯ. 8 ಸಾಲುಗಳ ಸುಂದರ ಕಂಬಗಳನ್ನು ಹೊಂದಿದೆ. ಇದು ಗಯಾ ದೇವಸ್ಥಾನದಲ್ಲಿರುವಂತಹ ವಿಷ್ಣುಪಾದ ಮಂದಿರದ ಬಗ್ಗೆ ಒಂದಷ್ಟು ಮಾಹಿತಿಯಾಗಿತ್ತು. ಇದಾಗಿತ್ತು ಇಂದಿನ ನಾದೋಪಾಸನೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರೈಲುಗಳಲ್ಲಿ ಇತ್ತೀಚೆಗೆ ವರದಿಯಾದ ಬೆಂಕಿ ಅವಘಡಗಳ ತನಿಖೆಯು ಹಲವಾರು ಪ್ರಕರಣಗಳಲ್ಲಿ ಸಮಾಜ ವಿರೋಧಿ ಶಕ್ತಿಗಳ ಕೈವಾಡವಿರುವ ಸಾಧ್ಯತೆಯನ್ನು ಬಹಿರಂಗಪಡಿಸಿದೆ. ರೈಲ್ವೆ ಇಲಾಖೆ ಈ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ರೈಲ್ವೆ ರಕ್ಷಣಾ ಪಡೆ ಈ ಕುರಿತು ತೀವ್ರ ತನಿಖೆ ನಡೆಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಭಾರತ ಮತ್ತು ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಯುಎಲ್ಪಿಜಿಎಂ V3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, DRDO, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣೆ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ನಿನ್ನೆ ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನೊಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:02.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ

0: ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ

0: ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: 7:15:45 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಂದಿನಂತೆ ಕನ್ನಡ ರತ್ನಭಂಡಾರ ಇರುತ್ತೆ. ಇದಾದ ನಂತರ ಭಾವಗೀತೆಗಳು ಜೊತೆಗೆ ಚಿತ್ರಗೀತೆಗಳು ಸಹ ಪ್ರಸಾರವಾಗಲಿವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಶುಭೋದಯ ಕರ್ನಾಟಕ.
1: ಕನ್ನಡ ರತ್ನ ಭಂಡಾರ. ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
2: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಿದ್ದರು.

0: ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತರಾಗುವುದು ಅಭ್ಯಾಸವಾದಂದಿನಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿಂದ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ,

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ರಾಜ್ಕುಮಾರ್ ಭಾರತಿ ಹಾಗೂ ಎಂ ಎಸ್ ಶೀಲಾ ಅವರು ಹಾಡಿದ ವಿ ಸೀತಾರಾಮಯ್ಯನವರ ರಚನೆಯೊಂದನ್ನು ಕೇಳಿದ್ರಿ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲೊಂದು ಭಾವಗೀತೆ ಪ್ರಸಾರವಾಗ್ತಾ ಇದೆ.

ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಡಿ ವಿ ಜಿ ಅವರ ರಚನೆಯೊಂದನ್ನು ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾರ್ತಾ ಪ್ರಸಾರದ ನಂತರ ಹಾಡುಗಳು ಮುಂದುವರಿಯುತ್ತವೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟ್ರಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟ್ರಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿಯವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ 3.5 ವರ್ಷೋ ಮೇ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯಾ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ, ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ

0: अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं। पिछले
1: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು, ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿ ಅವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಜೂನ್ 21 ನಡೆಯಲಿರುವ ನೀಟ್ ಯುಜಿ 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರುಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಆರಂಭವಾಗಿದ್ದು ಸಂಜೆ 6 ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶಿವಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶೆಂಬು

0: ಮಂಜುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ವಿಕೆಟ್ಗಳಿಂದ ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳು ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ವಿಕೆಟ್ ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027ನ್ನು ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಭಾವಗೀತೆಗಳನ್ನು ಕೇಳ್ತಾ ಇದ್ದೇವೆ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಡಿ ವಿ ಜಿ ಅವರ ಒಂದು ರಚನೆಯನ್ನು ಕೇಳಿದ್ವಿ. ಈಗ ವೃಂದಗಾನದಲ್ಲಿ ಒಂದು ಭಾವಗೀತೆ ಪ್ರಸಾರವಾಗ್ತಾ ಇದೆ. ಕುವೆಂಪು ಅವರ ರಚನೆ ಇದು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಯೊಂದನ್ನು ಕೇಳಿದ್ರಿ. ಮಂಗಳರವಿಯವರ ಧ್ವನಿಯಲ್ಲಿ ರಂಜನಿ ಪ್ರಭು ಅವರ ರಚನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಅಂತಾರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನ. ಇದರ ಅಂಗವಾಗಿ ಇಂದು ಬೆಳಗ್ಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಭಯೋತ್ಪಾದನಾ ನಿಗ್ರಹದ ಪ್ರತಿಜ್ಞಾವಿಧಿ ಬೋಧನಾ ಕಾರ್ಯಕ್ರಮ ನಡೆಯಲಿದ್ದು, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸ್ ಪ್ರಾಯೋಗಿಕವಾಗಿ ಜಾರಿಗೊಳಿಸಿದ್ದ ಪ್ರಾಜೆಕ್ಟ್ ಸುರಕ್ಷಾ ಯೋಜನೆಯಡಿ ಆಯ್ದ ಪ್ರಕರಣಗಳಲ್ಲಿ ಆತ್ಮಹತ್ಯೆ ಪ್ರಯತ್ನ ತಡೆಯುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಮೆಟ್ರೋ ನೀಲಿ ಮಾರ್ಗದಲ್ಲಿ ಸೌರ ವಿದ್ಯುತ್ನಿಂದ ರೈಲು ಸಂಚಾರ ಸಾಧ್ಯವಿದೆ. ಇದರಿಂದ ವಾರ್ಷಿಕ ಸರಾಸರಿ 61 ಕೋಟಿ ರೂಪಾಯಿ ಉಳಿತಾಯ ಮಾಡಬಹುದು ಎಂಬ ಕುರಿತು ಭಾರತೀಯ ವಿಜ್ಞಾನ ಸಂಸ್ಥೆ ನೀಡಿರುವ ವರದಿಯ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಪಂಚರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಮುಂಬೈನ ಈಡನ್ ಗಾರ್ಡನ್ಸ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ವಿಕೆಟ್ಗಳಿಂದ ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳು ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 8:02:35.
1: ದಿ ಇಂಡಿಯನ್ ನೇವಿ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಶಾರ್ಟ್ ಸರ್ವಿಸ್ ಕಮಿಷನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಂಟ್ರಿ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಇಸ್ 1st June 2026. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ www.joinindiannavy.gov.in. ದಿ ಇಂಡಿಯನ್ ನೇವಿ, ಕಾಂಬ್ಯಾಟ್ ರೆಡಿ, ಕೊಹಿಸಿವ್, ಆತ್ಮನಿರ್ಭರ್, ಸೇಫ್ ಗಾರ್ಡಿಂಗ್ ಸೀಸ್ ಫಾರ್ ಅ ವಿಕ್ಸಿತ್ ಸಮೃದ್ಧ ಭಾರತ್.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ ನಿಂದ. ವಾಹ್, ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ

0: ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಚಿತ್ರಗೀತೆಗಳನ್ನು ಕೇಳೋಣ. ನವತಾರೆ ಚಿತ್ರಕ್ಕಾಗಿ ಹಂಸಲೇಖ ಅವರ ಗೀತೆಯನ್ನು ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅತಿ ಮಧುರ ಅನುರಾಗ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರು ಹಾಡಿರುವಂತಹ ಗೀತೆಯನ್ನು ಕೇಳ್ತಾ ಇದ್ದೀರಾ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವ್ರದ್ದು.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: 8:30 ನಿಮಿಷಗಳಾಗಿವೆ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತಟ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇದು ಚಿತ್ರಗೀತೆಗಳಲ್ಲಿ ಈಗ ಪ್ರಸಾರವಾಗ್ತಾ ಇರುವಂತಹ ಹಾಡು ಓ ಮೇಘವೇ ಮೇಘವೇ ಅನ್ನುವಂತಹ ಹಾಡು. ಶೃಂಗಾರ ಕಾವ್ಯ ಚಿತ್ರದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಗೆಜ್ಜೆನಾದ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ರು. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ದೊಡ್ಡರಂಗೇಗೌಡ ಅವರ ರಚನೆ, ಸಾಧು ಕೋಕಿಲ ಅವರ ರಾಗ ಸಂಯೋಜನೆ ಇದ್ದಂತಹ ಹಾಡು ಕಾವ್ಯಚಿತ್ರದ್ದು. ಹೃದಯ ಪಲ್ಲವಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಇದು ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: 9:25 ಇಂದಿನ ವಿಶೇಷ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಎಸ್, ಏನಪ್ಪ ಇಂದಿನ ವಿಶೇಷ? ಈ ಸೌಂಡ್ ತುಂಬಾ ಕೇಳ್ದಂಗಿದೆ ಅಲ್ವಾ? ಈ ಒಂದು ಶಬ್ದ ಇಲ್ಲದೆ ನಮ್ಮ ದಿನನೇ ಸಾಗೋದಿಲ್ಲ. ಯಾವುದು ಈ ಶಬ್ದ? ಚಿರಪರಿಚಿತವಾದಂತಹ ಶಬ್ದ ಇದು. ಎಸ್, ಹ್ಯಾಪಿ ಇಂಟರ್ನ್ಯಾಷನಲ್ ಟೀ ಡೇ, ಚಹಾ ದಿವಸದ ಶುಭಾಶಯಗಳು. ಅಯ್ಯೋ ಹೌದಲ್ಲ, ಚಹಾ ಕಾಫಿ ಇವೆರಡೂ ಇಲ್ಲದೆ ನಮ್ಮ ಒಂಥರ ದಿನ ಬೆಳಗ್ಗೆ ಶುರು ಆಗೋದೇ ಇಲ್ಲ. ಗಾಡಿಗಳಿಗೆ ಹೇಗೆ ಪೆಟ್ರೋಲ್ ಫ್ಯೂಯಲ್ ಬೇಕೋ ಹಾಗೆ ನಮ್ಮ ಈ ಬಾಡಿಗಳಿಗೂ ಇರುವಂತಹ ಪೆಟ್ರೋಲು ಅಂತಂದರೆ ಈ ಒಂದು ಚಹಾನೇ ಅಲ್ವಾ? ದಕ್ಷಿಣದಲ್ಲಿ ಚಹಾ ಹೇಗೋ ಹೇಗೆ ಜನಪ್ರಿಯತೆಯನ್ನು ಪಡ್ಕೊಂಡಿದೆಯೋ ಹಾಗೆ ದಕ್ಷಿಣದಲ್ಲಿ ಕಾಫಿ ಜನಪ್ರಿಯತೆಯನ್ನು ಹೇಗೆ ಪಡ್ಕೊಂಡಿದೆಯೋ ಹಾಗೆ ಉತ್ತರದಲ್ಲಿ ಚಹಾ ಕೂಡ ಅಷ್ಟೇ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಆದರೆ ಈಗ ಎಲ್ಲೆಡೆ ಈ ಒಂದು ಸೌತಲ್ಲೇ ಕಾಫಿ ಕುಡಿಬೇಕು, ನಾರ್ತಲ್ಲೇ ಟೀ ಕುಡಿಬೇಕು ಅನ್ನೋದೇನೂ ಇಲ್ಲ. ಅವರವರ ಅಭಿರುಚಿಗೆ ತಕ್ಕಂತೆ ಎಲ್ಲವೂ ಬದಲಾಗ್ತಾ ಇದೆ. ಉತ್ತರ ಭಾರತದಲ್ಲೂ ಕೂಡ ಕಾಫಿಯನ್ನು ಬಹುವಾಗಿ ಮೆಚ್ಚುವಂಥವ್ರು ಇದ್ದಾರೆ, ಹಾಗೆಯೇ ದಕ್ಷಿಣದಲ್ಲೂ ಕೂಡ ಚಹಾವನ್ನು ಮೆಚ್ಚುವಂಥವ್ರು ಬಹಳಷ್ಟಿದ್ದೀವಿ ನಾವೆಲ್ಲರೂ. ಎಸ್, ಚಹಾ ಅಂದರೆ ಒಂದು ಪ್ರತಿ ಮನೆಯ ಎಮೋಷನ್ ಅದು ಅಲ್ವಾ? ಬರೀ ಟೀ ಅಲ್ಲ, ಟೀ ಜೊತೆ ಏನೋ ಒಂದು ಒಂದು ಸಂದರ್ಭನೋ, ಒಂದು ಸಿಚುವೇಶನ್ನು, ಆ ಟೈಮಿಂಗು, ನಮ್ಮ ಬಾಲ್ಯ, ಏನೋ ಒಂದು ಒಟ್ಟಾರೆ ಅದ್ರ ಜೊತೆ ಬೆಸ್ಕೊಂಡಿರುತ್ತೆ. ನಮ್ಮ ಅಲಾರಂ ಬಡಿದ ಕೂಡಲೇ ಮೊದಲು ನೆನಪಾಗೋದು ನಮ್ಮ ಕೆಲಸ ಅಲ್ಲ, ನಮ್ಮ ಬಾಸ್ ಅಲ್ಲ, ಅಥವಾ ಮುಂದಿನ ಯಾವುದು ಯೋಜನೆಗಳಲ್ಲ. ಅಲಾರಂ ಹೊಡೆದ ತಕ್ಷಣ ನೆನಪಾಗೋದು ನಮ್ಮೆಲ್ಲರ ಚಹಾ. ಎಸ್, ಆ ಮೊದಲನೇ ಚಹಾ ತುಂಬ ಚೆನ್ನಾಗಿರ್ಬೇಕಪ್ಪ, ಪರ್ಫೆಕ್ಟ್ ಆಗಿರಬೇಕು, ಹಾಗಾದ್ರೆ ಇಡೀ ದಿನ ಚೆನ್ನಾಗಿರುತ್ತೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡವರು ನಾವೆಲ್ಲ. ಸಕ್ಕರೆ ಜಾಸ್ತಿ ಆದರೂ ಇಷ್ಟ ಆಗಲ್ಲ, ಕಡಿಮೆ ಆದರೂ ಇಷ್ಟ ಆಗಲ್ಲ, ಅತಿ ಸ್ಟ್ರಾಂಗೂ ಇರಬಾರ್ದು, ಅತಿ ಲೈಟೂ ಇರಬಾರ್ದು. ಇಷ್ಟೆಲ್ಲ ಪರ್ಫೆಕ್ಟ್ ಆಗಿರಬೇಕು ನಮ್ಮ ಟೀ ಅಂತ ಆಸೆ ಪಡೋರು ನಾವು. ಇಂದಿನ ಈ ಚಹಾ ಪುರಾಣ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ಆರ್ ಜೆ ರಶ್ಮಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಶೇಷವಾದ ವ್ಯಕ್ತಿಯೊಬ್ಬರು ದೂರವಾಣಿ ಸಂಪರ್ಕದಲ್ಲಿ ಇರ್ತಾರೆ, ಅವರನ್ನು ಕೆಲವೇ ಕ್ಷಣಗಳಲ್ಲಿ ಮಾತನಾಡಿಸೋಣ. ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

0: ಸ್ನೇಹಿತರೆ, ಚಹಾ ದಿವಸ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇವತ್ತು ಈ ವಿಚಾರದಲ್ಲಿ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಶರಣ್ ಅವರು. ಶ್ರೀ ಶರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಹಲೋ
1: ಹಲೋ
0: ಹಾಂ, ಶ್ರೀ ಶರಣ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ನಮಸ್ತೆ.
1: ಶ್ರೀಶರಣ್ ಅಂತ.
0: ಹಾಂ, ಎಸ್ ಶ್ರೀಶರಣ್ ಅವರೇ, ನಿಮ್ಮ ಈ ಒಂದು ಇವತ್ತು ನಿಮ್ಮನ್ನ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿಸೋದಕ್ಕೆ ಕಾರಣ ಏನು ಅಂತಂದ್ರೆ, ಆಗ್ಲೇ ಹೇಳಿದ ಹಾಗೆ ಇವತ್ತು ಒಂದು ವಿಶೇಷ ದಿವಸ. ಎಸ್, ಈ ಸೌಂಡ್ ನಿಮಗೆ ಚಿರಪರಿಚಿತ ಅಲ್ವಾ? ಈ ಒಂದು ಸೌಂಡ್ ಏನಿದೆ ಅಲ್ಲ, ಇದು ನಮ್ಮ ಚಹಾ ಕಪ್ಗೆ ಹಾಕೊಂಡು ಬಿಸಿ ಬಿಸಿ ಚಹಾವನ್ನ ಕುಡಿಯುವಂತಹ ಒಂದು ವಿಶೇಷವಾದ ಸೌಂಡ್ ಇದು. ಎಸ್, ಟೀ ಪ್ಲಾಂಟರ್ ಆಗಿರುವಂಥವ್ರು ಶ್ರೀ ಶರಣ್ ಅವರು. ಇವರು ಊಟಿಯಲ್ಲಿರ್ತಾರೆ, ಕನ್ನಡದವರು, ಅಪ್ಪಟ ಕನ್ನಡದವರು. ಎಸ್, ಇವರಿಗೆ 5 ಜನರೇಷನ್ನ ಒಂದು ಟೀ ಪ್ಲಾಂಟೇಷನ್ನ ಒಂದು ಅನುಭವ ಇದೆ. ಶ್ರೀ ಶರಣ್ ಅವರೇ, ಇವತ್ತಿನ ಈ ಒಂದು ಚಹಾ ದಿವಸದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಟೀ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರಪಂಚದಲ್ಲಿ ನೀರನ್ನ ಬಿಟ್ಟರೆ ಅತಿ ಹೆಚ್ಚು ಕುಡಿಯೋದು ಚಹಾ ಅಂತೆ. ಹೌದಾ ಶರಣ್ ಅವರೇ? ದಿನಕ್ಕೆ 3 ಬಿಲಿಯನ್ ಕಪ್ ಟೀ ಕುಡಿತೀವಂತೆ, ಅಂದ್ರೆ ಭೂಮಿ ಮೇಲಿರುವಂತವ್ರೆಲ್ಲರೂ. ಹಲೋ
1: ಹಲೋ
0: ಹಾ ಶರಣ್ ಅವ್ರೆ, ಕೇಳಿಸ್ತಾ ಇದೆಯಾ ನನ್ನ ಮಾತು?
1: ಅಲ್ಲ, ಒಂದ್ ಸ್ವಲ್ಪ ಇದೆ
0: ಡಿಸ್ಟರ್ಬೆನ್ಸ್ ಇದೆಯಾ?
1: ಹೌದು.
0: ಅಂದ್ರೆ ಈ ಒಂದು ಟೀ ಬಗ್ಗೆ ನಾವು ಮಾತಾಡೋದಾದ್ರೆ, ಹಲೋ
1: ಹಲೋ
0: ಹಾ ಶರಣ್ ಅವರು, ಕೇಳಿಸ್ತಾ ಇದೆಯಾ?
1: ಹೇಳಿ ಹೇಳಿ ಮೇಡಮ್.
0: ಹಾ ಹಾ, ಈ ಒಂದು ಟೀ ಪ್ಲಾಂಟೇಶನ್ ಬಗ್ಗೆ ಹೇಳೋದಾದ್ರೆ, ಬಹಳಷ್ಟು ಅನುಭವವನ್ನ ನಿಮ್ಮ

0: ಈ ಒಂದು ಫ್ಯಾಮಿಲಿಗೆ ಟೀ ಪ್ಲಾಂಟೇಶನ್ ಅನುಭವ ಇದೆ, ನಮ್ಮ ಜೊತೆ ಸ್ವಲ್ಪ ಹಂಚಿಕೊಳ್ತೀರಾ?
1: ಹೌದು ಹೌದು ಮೇಡಮ್. ನಾವು ಇವಾಗ ನಾವು ಊಟಿ ಇಲ್ಲಿ ಊಟಿಯಲ್ಲಿ ಲಾಸ್ಟ್ ಒಂದು 5 ಜನರೇಷನ್ಸ್ ಆಗಿ ನಾನು ಟೀ ಪ್ಲಾಂಟರ್ ಆಗಿದ್ದೀನಿ.
0: 5 ಜನರೇಷನ್ಸ್, ಅಬ್ಬಾ, ಬಹಳಷ್ಟು ಅನುಭವ ಇದೆ ನಿಮ್ಮ ಇಡೀ ಒಂದು ಕುಟುಂಬಕ್ಕೆ. ಅಂದ್ರೆ ನಿಮ್ಮ ತಾತ, ತಂದೆ, ತಾತ, ಮುತ್ತಾತ ಇವರೆಲ್ಲರೂ ಬೆಳೀತಾ ಇದ್ರ?
1: ಹೌದು ಹೌದು ಹೌದು. 1905 ಅಲ್ಲಿ ನಾವು ಊಟಿಗೆ ಬಂದಿದ್ದು.
0: ಓಕೆ, ಸೊ ಈ ಒಂದು 5 ಜನರೇಷನ್ ಇಂದ ಊಟಿಯಲ್ಲಿ ವಾಸವಾಗಿರುವಂತಹ ಶ್ರೀ ಶರಣ್ಣವರ ಕುಟುಂಬದವರು ಟೀ ಪ್ಲಾಂಟೇಷನ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಿಮ್ಮನ್ನ ಆನೇರಿಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿಸ್ತಿರೋದಕ್ಕೆ ಕಾರಣ ನಿಮಗೂ ಗೊತ್ತೇ ಇದೆ, ಇವತ್ತು ಚಹಾ ದಿವಸ.
1: ಇಂಟರ್ನ್ಯಾಷನಲ್ ಟೀ ಡೇ.
0: ಎಸ್ ಎಸ್, ಚಹಾ ಅಂದ್ರೆ ಒಂದು ಎಮೋಷನ್ ಅಂತ ಹೇಳ್ತಾರೆ, ನಿಮ್ಗೆ ಹೇಗೆ ಕನೆಕ್ಟೆಡ್ ಇದೆ ಈ ಒಂದು ಎಮೋಷನ್?
1: ನಾವು ನಮ್ ಟೀ ಇಲ್ಲದೆ ಮನೆ ನಮ್ಮ ಮನೆಯಲ್ಲಿ ಟೀ ಇಲ್ಲದೆ ಇರೋದೇ ಇಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಟೀ, ತಿಂಡಿ ಆದ್ಮೇಲೆ ಟೀ, ಸಾಯಂಕಾಲನೂ ಟೀ. ಹಾಗಾಗಿ ಟೀ ಇಲ್ಲದೆ ದಿನನೇ ಇರಲ್ಲ.
0: ಅಂದ್ರೆ ಟೀ ಕುಡಿಯೋದಕ್ಕೆ ಕಾರಣ ಬೇಡ, ಮನೆಗೆ ಯಾರೇ ಬರಲಿ
1: ವಾರ್ಮ್ ಆಗಿ ಇಟ್ಕೊಳತ್ತೆ. ಇಲ್ಲಿ ಊಟಿಯಲ್ಲಿ ಚಳಿ ಅಲ್ವಾ, ಹಾಗಾಗಿ ಇಲ್ಲಿ ಟೀ ಕುಡಿದ್ರೆ ವಾರ್ಮ್ ಆಗಿರುತ್ತೆ.
0: ಹೌದು, ಈ ಕೆಲವರು ಹೇಳ್ತಾರೆ ಟೀ ಕುಡಿಬಾರ್ದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಕೆಲವರು ಹೇಳ್ತಾರೆ.
1: ಅಲ್ಲ ಮೇಡಮ್, ಅದು ಟೀ ಬಂದ್ಬಿಟ್ಟು ನೀವು ವಿದೌಟ್ ಶುಗರ್ ಅಂಡ್ ವಿದೌಟ್ ಮಿಲ್ಕ್ ಕುಡಿದ್ರೆ, ಟೀ ಹಾಗಾಗೆ ಕುಡಿದ್ರೆ ಇಟ್ ಇಸ್ ಆಕ್ಚುಲಿ ವೆರಿ ಗುಡ್ ಫಾರ್ ಹೆಲ್ತ್.
0: ಅಂದ್ರೆ ಆ ಮೂಲ ರೂಪದಲ್ಲಿ ಹೇಗೆ ನಮಗೆ ಟೀ ಸೊಪ್ಪು ಸಿಗುತ್ತೋ ಹಾಗೆ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ.
1: ಹೌದು ಹೌದು.
0: ಅಂದ್ರೆ ಇಟ್ಸ್ ಲೈಕ್ ಎನಿ ಅದರ್ ಹರ್ಬ್.
1: ಅದು ಆಕ್ಚುಲಿ ಹಾರ್ಟ್ ಡಿಸೀಸ್ ಗೆ ಮತ್ತೆ ಡಯಾಬಿಟಿಸ್ ಗೆ ಮೆಡಿಸಿನ್.
0: ಆದ್ರೆ ನಮಗೆಲ್ಲ ಈ ಹಾಲು ಹಾಕೊಂಡು ಚೆನ್ನಾಗಿ ಸಕ್ಕರೆ ಹಾಕೊಂಡು ಕುಡಿಯೋದು ರೂಢಿ ಆಗ್ಬಿಟ್ಟಿದೆ. ಹೇಗೆ ಇದನ್ನ ಈ ಗ್ರೀನ್ ಟೀ ಅಂತ ಹೇಳ್ತಾರೆ, ಬ್ಲ್ಯಾಕ್ ಟೀ, ಜಿಂಜರ್ ಟೀ, ಲೆಮನ್ ಟೀ, ಇವೆಲ್ಲ ಸಕ್ಕರೆ ಹಾಕೊಳ್ಳದೆ ಕುಡಿದ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀರಾ?
1: ಅಲ್ಲಿ ಒಳಗಿರೋ ಶುಗರ್ ಏನೇ ನಮಗೆ ಹಾರ್ಮ್ಫುಲ್.
0: ಟೀ ಹಾರ್ಮ್ಫುಲ್ ಅಲ್ಲ, ಅದರಲ್ಲಿರೋ ಶುಗರ್. ಎಸ್, ನೋಡಿ, ಅದಕ್ಕೇನೆ ದಿನಕ್ಕೆ 3 ಬಿಲಿಯನ್ ಕಪ್ನಷ್ಟು ಚಹಾ ಮಾರಾಟ ಆಗುತ್ತಂತೆ. ಅಂದ್ರೆ ಜನ ಕುಡಿತಾರಂತೆ ಇಡೀ ಪ್ರಪಂಚದಲ್ಲೇ. ನಾವು ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ಇಂದ ಬಂದಂತಹ ಈ ಒಂದು ಪದಕ್ಕೆ ಟೀ ಅಂತ ಹೇಳ್ತೀವಿ, ನಮ್ಮಲ್ಲಿ ಚಹಾ ಅಂತ ಹೇಳ್ತೀವಿ, ಚೀನಾದಲ್ಲಿ ಚಾ ಅಂತಾರೆ. ನೋಡಿ, ಒಂದೇ ಒಂದು ಪೇಯ ಇಷ್ಟೆಲ್ಲ ಹೆಸರನ್ನ ಹಾಕೊಂಡು ಇಡೀ ಪ್ರಪಂಚ ಸುತ್ತಕೊಂಡು ಬರುವಂತಹ ಅತ್ಯಂತ ಜನಪ್ರಿಯವಾದ ಪೇಯ ಇಡೀ ವಿಶ್ವದಲ್ಲೇ ಇದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಸ್, ಈ ಒಂದು ನಿಟ್ಟಿನಲ್ಲಿ ಶ್ರೀ ಶರಣ್ ಅವರು ಊಟಿಯಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. 5 ಜನರೇಷನ್ನಿಂದ ಬೆಳೆದುಕೊಂಡು ಬಂದಿರುವಂತಹ ಈ ಟೀ ಪ್ಲಾಂಟರ್ಸ್ ಇವರು. ಮಾತುಕತೆ ಮುಂದುವರಿಯುತ್ತೆ, ನಡುವೆ ಹಾಡುಗಳು ಕೂಡ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

0: ಸ್ನೇಹಿತರೆ, ಇಂಟರ್ನ್ಯಾಷನಲ್ ಟೀ ಡೇ, ಅಂತಾರಾಷ್ಟ್ರೀಯ ಚಹಾ ದಿವಸ ಇಂದು. ನಮ್ಮ ಜೊತೆ ಶ್ರೀ ಶರಣ್ ಅವರು, ಊಟಿಯ 5ನೇ ಜನರೇಷನ್ನ ಟೀ ಪ್ಲಾಂಟರ್ ಇವರು. ಶರಣ್ ಅವರೇ, ನಾವು ಚಹಾ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ನಮ್ಮ ಟೀ ಕಪ್ನಲ್ಲಿ ಚಹಾ ನಾವು ಇವತ್ತು ಸೇವಿಸ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ ಅಂತಂದರೆ ಅದರ ಹಿಂದಿನ ಪರಿಶ್ರಮ, ಅದರ ಹಿಂದೆ ಬಹಳಷ್ಟು ಕೆಲಸಗಳು, ಪರಿಶ್ರಮ, ಹಾಗೆಯೇ ತುಂಬ ಪ್ರೊಸೀಜರ್ ಕೂಡ ಇರುತ್ತೆ. ಹೇಗೆ ಈಗ ಟೀ ಒಂದು ಸೊಪ್ಪು ಟೀ ಎಲೆ ಆಗಬೇಕು ಅಂತ ಹೇಳಿದ್ರೆ, ಅದು ಒಂದು ಮಾರ್ಕೆಟ್ಗೆ ಹೋಗಬೇಕು ಅಂತಂದರೆ, ಅಥವಾ ಅದನ್ನು ನಾವು ಮಾಡ್ಕೊಂಡು ಕುಡಿಬೇಕು ಅಂತಂದರೆ, ಹೇಗೆ ಅದರ ಹಿಂದಿನ ಪ್ರೊಸೀಜರ್ ಹೇಗೆ ಶುರುವಾಗುತ್ತೆ? ಹಲೋ
1: ಹಲೋ,
0: ಹಾಂ, ಹೇಗೆ ಈ ಒಂದು ಟೀ ಸೊಪ್ಪಿನ ಪ್ರಯಾಣ ಹೇಗೆ ಶುರುವಾಗುತ್ತೆ, ಆ ಒಂದು ಎಲೆಯ ಪ್ರಯಾಣ ಹೇಗೆ ಶುರುವಾಗುತ್ತೆ ಹೇಳಿ.
1: ಟೀ ಬಂದ್ಬಿಟ್ಟು ಒಂದು ಬುಷ್ ಮೇಡಮ್, ಟೀ ಪ್ಲಾಂಟ್ ಅನ್ನೋದು ಬುಷ್, ಅದು ನಮ್ಮ ತಾತದಿರು ಒಂದು 100 ಇಯರ್ಸ್ ಬ್ಯಾಕ್ ಹಾಕಿ ಹಾಕ್ಬಿಟ್ಟು ಹೋಗಿದ್ದಾರೆ ಬ್ರಿಟಿಷ್ ಇರ್ಬೇಕಾರೆ. ಅವಾಗಿಂದ ನಾವು ಆ ಬುಷ್ ನ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಗೊಬ್ಬರ ಕೊಟ್ಟು ಅದನ್ನ ಬೆಳೆಸಿ ಅದರಿಂದ ಕೀಳ್ತಾ ಇದೀವಿ ಟೀನ.
0: ಅಂದ್ರೆ ಈ ಟೀ ಪ್ಲಾಂಟೇಶನ್ ಒಂದ್ಸಲ ನೆಟ್ರೆ ಸಾಕು, ರೀಪ್ಲಾಂಟೇಶನ್ ಬೇಡ ಅಂತ ಹೇಳ್ತಾ ಇದೀರಾ?
1: ಹೌದು ಹೌದು.
0: ಹಾಗಾದ್ರೆ
1: ಅದನ್ನ ರೀಪ್ಲಾಂಟ್ ಮಾಡ್ತಾರೆ, ಆದ್ರೆ ಬೇಕಾಗಿಲ್ಲ. ಮ್ಯಾಕ್ಸಿಮಮ್

0: ನಮ್ಗೆ ಬೇಕಾಗಿಲ್ಲ, ನಮ್ಗೆ
1: ಬೇಕಾಗಿಲ್ಲ ಅಂದ್ರೆ ಅದೇ ಗಿಡದಲ್ಲಿ ಬರ್ತಾ ಇರುವಂತಹ ಎಲೆ ರುಚಿ ಏನು ಬದಲಾಗುದಿಲ್ಲ ಇಷ್ಟೇ ವರ್ಷ ಆದ್ರೂ ಕೂಡ.
0: ಏನು ಆಗೋದಿಲ್ಲ.
1: ಅಂದ್ರೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಾ ಇರ್ಬೇಕಲ್ವಾ?
0: ಹೌದು, ಗೊಬ್ಬರ ಹಾಕ್ತಾ ಇರ್ಬೇಕು.
1: ಯಾವ ತರ ಜಾಗ ಸೂಕ್ತ ಇದಕ್ಕೆ, ಟೀ ಅನ್ನ ಬೆಳೆಯೋದಕ್ಕೆ?
0: ಇದು ಬಂದ್ಬಿಟ್ಟು ನಿಮ್ಗೆ 2000 ಫೀಟ್ ಇಂದ 6000 ಫೀಟ್ ಎಲ್ಟಿಟ್ಯೂಡ್ ಇರೋ ಜಾಗದಲ್ಲಿ ಮಾತ್ರ ಬೆಳೆಯೋದು ಟೀ.
1: ಅದಕ್ಕೆ ಈ ತಂಪು ಜಾಗ ಬೇಕು,
0: ಥಂಡಿನೂ ಬೇಕು ಮಳೆನೂ ಬೇಕು,
1: ತಂಪಾದ ಜಾಗ ಬೇಕು.
0: ಈ ಸೊಪ್ಪು ಬೆಳೆಯೋದಿಲ್ಲ.
1: ಅಂದ್ರೆ ಅದಕ್ಕಾಗಿನೇ ಟೀ ದೇಹಕ್ಕೆ ತಂಪು ಅಂತ ಹೇಳ್ತಾರೆ ಅಲ್ವಾ? ಯಾಕೆಂದ್ರೆ ಥಂಡಿ ಜಾಗದಲ್ಲಿ ಬೆಳೆಯೋದ್ರಿಂದ ದೇಹಕ್ಕೆ ತಂಪು ಅನ್ನುವಂತಹ ಮಾತು ಕೂಡ ಇದೆ. ಇದಾದ ನಂತರ ಹೇಗೆ ಶುರುವಾಗುತ್ತೆ ಆ ಒಂದು ಕಟಾವಿನ ಒಂದು ಪ್ರಯಾಣವನ್ನ ಹೇಳಿ ನಮ್ಗೆ. ಹಲೋ
0: ಹಲೋ.
1: ಹಾ, ಟೀ ಸೊಪ್ಪು ಈ ಕಟಾವಿಗೆ ಬರುತ್ತಲ್ಲ. ಕೇಳ್ತಾ ಇದೆಯಾ ಸ್ನೇಹಿತರೆ? ಶ್ರೀ ಶರಣ್ ಅವರು ಈ ಅಂತಾರಾಷ್ಟ್ರೀಯ ಚಹಾ ದಿವಸದಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಟೀ ಸೊಪ್ಪು ಅಂದರೆ ನಾವು ಕುಡಿಯುವಾಗ ಅದರ ಹಿಂದಿನ ಪ್ರಯಾಣ ಪರಿಶ್ರಮ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಕೂಡ ಹಂಚಿಕೊಳ್ತಾರೆ ಈ ಒಂದು ಹಾಡಿನ ನಂತರ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ

102.9 FM ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅಂತಾರಾಷ್ಟ್ರೀಯ ಚಹಾ ದಿವಸ ಇಂದು. ಊಟಿಯ 5ನೇ ಜನರೇಷನ್ನ ಚಹಾ ಪ್ಲಾಂಟರ್ ಒಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣ್ ಅವರೇ, ಈಗ ಈ ಒಂದು ಜರ್ನಿ ಏನಿದೆ, ನಾವು ಚಹಾ ಕುಡಿಯುವಾಗ ನಮ್ಮ ಕಪ್ಗೆ ಆ ಒಂದು ಚಹಾ ಬರಬೇಕು ಅಂತಿದ್ರೆ ಬಹಳಷ್ಟು ಪ್ರಯಾಸ ಪರಿಶ್ರಮ ಇರುತ್ತೆ. ಆ ಒಂದು ಎಲೆಯ ಕಟಾವು ಹೇಗೆ ನಡೆಯುತ್ತೆ, ಯಾವ ಒಂದು ಸೀಸನ್ ಇದಕ್ಕೆ ಸೂಕ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಂಚಿಕೊಳ್ತೀರಾ ಮಾಹಿತಿಯನ್ನು ನಮ್ಮ ಕೇಳುಗರಿಗೋಸ್ಕರ?
1: ಟೀ ಬಂದ್ಬಿಟ್ಟು ನಿಮಗೆ ಥ್ರೋಟ್ ಏರ್ ಬರುತ್ತೆ, ಅದಕ್ಕೆ ಸೀಸನ್ ಅಂತ ಏನಿಲ್ಲ. ಮಳೆ ಬಿದ್ರೆ ಎಲೆ ಸೊಪ್ಪು ಬರುತ್ತೆ, ಟೀ ಸೊಪ್ಪು ಬರುತ್ತೆ.
0: ಅಂದ್ರೆ ಕಟಾವಿಗೆ ಇಂಥದೇ ಅಂತ ಒಂದು ಸಮಯ ಏನಿರೋದಿಲ್ವಾ? ಹಲೋ
1: ಹಲೋ.
0: ಹಾ, ಕಟಾವಿಗೆ ಇಂಥದೇ ಅಂತ ಒಂದು ಸಮಯ ಏನು ಇರೋದಿಲ್ವಾ?
1: ವಿಂಟರ್ ಅಲ್ಲಿ ಮಾತ್ರ ಬರಲ್ಲ ಅದು, ಯಾಕೆಂದ್ರೆ ಅದು ಫ್ರಾಸ್ಟ್ ಬಿದ್ದಿರುತ್ತಲ್ಲ, ಅದು ಅವಾಗ ಟೀ ಲೀಫ್ ಬಂದ್ಬಿಟ್ಟು ಸುಟ್ಟು ಹೋಗಿರುತ್ತೆ.
0: ಓ, ಆಗ ಕಟಾವ್ ಆಗೋದಿಲ್ಲ. ಈ ಟೀನಲ್ಲೂ ಬಹಳಷ್ಟು ವೆರೈಟಿಗಳಿದೆ ಅಲ್ವಾ? ಮೊದಲನೇ ಚಿಗುರು ಒಂದು ಗ್ರೇಡ್ ಆಗುತ್ತೆ, ಬೇರೆ ಬೇರೆ ಗ್ರೇಡ್ ಅಂತ ಟೀ ಸೊಪ್ನ ನೀವು ವಿಂಗಡಿಸ್ತೀರಾ, ಹೇಗೆ ಅದು ಆಗುತ್ತೆ ಸ್ವಲ್ಪ?
1: ಗ್ರೇಡ್ ಅಂತ ಅಲ್ಲ, ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಇದೆ. ಬ್ಲಾಕ್ ಟೀ, ವೈಟ್ ಟೀ, ಗ್ರೀನ್ ಟೀ ಮತ್ತೆ ಯೆಲ್ಲೋ ಟೀ. ಅದು ಈ ನಾವು ಆ ಸೊಪ್ಪು ಹಾಕಿರ್ತೀವಲ್ಲ, ಮಾಡೋ ಪ್ರಾಸೆಸ್ ಅಲ್ಲಿ ಬರೋ ಟೀ ಇದು.
0: ಈ ಒಂದು ಅಂದ್ರೆ ಈಗ ಮೇಲಿನ ಚಿಗುರು ಒಂದು ರುಚಿ ಕೊಡುತ್ತೆ, ನಂತರ ಎರಡನೇ ಲೆವೆಲ್ ನಲ್ಲಿ ಇರುವ ಎಲೆಗಳು ಬೇರೆ, ಮೂರನೇ ಲೆವೆಲ್
1: ಲೀಫ್ ಅಲ್ಲಿ ಬರ ಇದನ್ನ ಅವರು ತಗೊಂಡು ಪ್ರೊಸೆಸ್ ಮಾಡಿ ನಮಗೆ ಬೇರೆ ವೆರೈಟಿ ಆಫ್ ಟೀ ಅಂತ ಕೊಡ್ತಾರೆ.
0: ಅಂದ್ರೆ ಟಾಪ್ ಕ್ಲಾಸ್ ಟೀ ವೆರೈಟಿ ಅಂದ್ರೆ ಏನು ನಿಮ್ ಪ್ರಕಾರ, ಚಿಗುರಿನ ಎಲೆಗಳ ಅಥವಾ ಬಲ್ತಿರೋ ಎಲೆಗಳದ?
1: ಹಲೋ,
0: ನಿಮ್ಮ ಪ್ರಕಾರ ಟಾಪ್ ಕ್ಲಾಸ್ ಟೀ ಕ್ವಾಲಿಟಿ ಅಂದ್ರೆ ಚಿಗುರಿದ ಎಲೆಗಳಿಂದ ಚೆನ್ನಾಗಿ ಬರುತ್ತಾ ಅಥವಾ ಬಲ್ತಿರೋ
1: ಎಲೆ? ಬಡ್ ಅಂತ ಇರುತ್ತಲ್ಲ, ಆ ಟೀ ಅಲ್ಲಿ ಬಂದ್ಬಿಟ್ಟು ಬಡ್ ಅಂತ, ಆ ಬಡ್ ನ ತಗೊಂಡ್ ಮಾಡೋ ಟೀನೇ ಇಸ್ ಮೋಸ್ಟ್ ಇದು
0: ಟೇಸ್ಟಿಯೆಸ್ಟ್ ಅಂತ ಹೇಳ್ಬೋದು,
1: ಗುಡ್ ಕ್ವಾಲಿಟಿ ಆಫ್ ಟೀ ಅನ್ನೋದು.
0: ಸೊ ನಿಮ್ಮ ಮನೆಗಳಲ್ಲಿ ಈಗ
1: ಅದರಲ್ಲಿಂದ ವೈಟ್ ಟೀ ಅಂತ ಒಂದು ಮಾಡ್ತಾರೆ.
0: ವೈಟ್ ಟೀ, ಎಸ್, ಇಂಟ್ರೆಸ್ಟಿಂಗ್, ಹೇಳಿ ಇದ್ರ ಬಗ್ಗೆ.
1: ಹೌದು ಮೇಡಮ್, ಅದು ಬಂದ್ಬಿಟ್ಟು ನಿಮಗೆ ಫ್ಲೇವರ್ ಮಾತ್ರ ಇರುತ್ತೆ ಅಷ್ಟೇ, ಬಟ್ ಕಲರ್ ವೈಟ್ ಆಗಿರುತ್ತೆ, ನೀರ್ ತರನೇ ಇರುತ್ತೆ ಅದು.
0: ಓ, ಆದ್ರೆ ಕುಡಿದಾಗ ಟೀ ಸೊಪ್ಪಿನ ರುಚಿ ಅಂತೂ ಬರುತ್ತೆ.
1: ಹೌದು, ಖಂಡಿತ ಖಂಡಿತ ಬರುತ್ತೆ, ಟೀದು ಫ್ಲೇವರ್ ಮಾತ್ರ ಬರುತ್ತೆ, ಕಲರ್ ಚೇಂಜ್ ಆಗಲ್ಲ ನಿಮಗೆ, ಅದಕ್ಕೆ ಅದು ವೈಟ್ ಟೀ ಅಂತ.
0: ವೈಟ್ ಟೀ ಅಂತಾರೆ, ಅಂದ್ರೆ ಅದಕ್ಕೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮನೆಗಳಲ್ಲಿ ಈಗ ಟೀ ಅಂತಂದ್ರೆ ಬರೀ ಚಹಾ ಅಲ್ಲ, ಸ್ನೇಹಿತರು, ಫ್ಯಾಮಿಲಿ ಪೀಪಲ್, ಸಂಬಂಧಿಕರು ಬರ್ತಾನೆ ಇರ್ತಾರೆ, ಅವಾಗೆಲ್ಲ ಟೀ ಕುಡ್ದೇ ಕುಡಿತೀರ ಅಲ್ವಾ? ನಿಮ್ಮ ಈ ಒಂದು ಫೇವರೇಟ್ ಕಾಂಬಿನೇಷನ್ ಏನು?
1: ನಮ್ದು ಬ್ಲಾಕ್ ಟೀನೇ ಮೇಡಮ್.
0: ಬ್ಲಾಕ್ ಟೀ ಅಂದ್ರೆ ತಿಂಡಿ ಆದ
1: ಬ್ಲಾಕ್ ಟೀನೇ ಜಾಸ್ತಿ ಕುಡಿಯೋದು,
0: ಸಕ್ಕರೆ ಇಲ್ಲದೆ ಇರೋದು.
1: ಮಿಲ್ಕ್ ಹಾಕೊಂಡು ಕುಡಿತೀವಿ, ಬಟ್ ಪ್ರಿಫರಬ್ಲಿ ಬ್ಲಾಕ್ ಟೀ.
0: ಎಸ್ ಎಸ್ ಎಸ್. ಈ ಕೊಡಗು ಚಿಕ್ಕಮಗಳೂರಲ್ಲೂ ಕೂಡ ಟೀ ಬೆಳೀತಾರೆ, ಅಂದ್ರೆ ಥಂಡಿ ಜಾಗ ಬೇಕು ಅಂತ ಹೇಳಿದ್ರಿ.
1: ಹೌದು, ಜಾಸ್ತಿ ಬೆಳೆಯೋದು, ಕಡಿಮೆ ಬೆಳೆಯುತ್ತಾರೆ, ಥಂಡಿ ಇರೋ ಜಾಗದಲ್ಲಿ ಮಾತ್ರ
0: ಬೆಳೀತಾರೆ. ಎಸ್, ಮೈಸೂರು ಭಾಗದಲ್ಲೂ ಕೂಡ ಈ ಚಹಾ ಬೇರೆ ತರ ಚಹಾ ಪಾಪ್ಯುಲಾರಿಟಿ ಇದೆ, ಅದಕ್ಕೆ ಸಾಂಬಾರ್ ಚಹಾ ಅಂತ ಹೇಳ್ತಾರೆ, ಅಂದ್ರೆ ಮಸಾಲೆ ಟೀಗೆ ಕರಿಬೇವು ಹಾಕೊಂಡು ಕುಡಿಯೋದು. ಇನ್ನೊಂದು ವಿಚಾರ ಕೇಳಿದ್ವಿ, ರಾತ್ರಿ ಚಹಾ ಕುಡಿದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ, ನಿಜನಾ ಇದು?
1: ಅಲ್ಲ ಅಲ್ಲ ಮೇಡಮ್, ರಾತ್ರಿ ಕುಡಿಯಂತದಲ್ಲ ಟೀ,
0: ಅಂದ್ರೆ ಜಾಗೃತ ಆಗ್ಬಿಡ್ತೀವಿ ಅಂತನ, ನಿದ್ದೆ ಆಳವಾಗಿ ಬರೋದಿಲ್ಲ ಅಂತ ಇರಬಹುದಲ್ವಾ?
1: ಅದರಲ್ಲಿ ನಮ್ಮ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಗೆ ನಿದ್ರೆ ಮಾಡಕ್

0: ಬಿಡಲ್ಲ, ಆಕ್ಟಿವ್ ಆಗಿ ಇಟ್ಬಿಡುತ್ತೆ ಅಂದ್ರೆ. ಹಾಗಾಗಿ ಬೆಳಿಗ್ಗೆ ಹೊತ್ತು ಕುಡಿಯೋದು ಸೂಕ್ತ. ಇದು ಈ ಚಹಾ ಮಾಡುವಂತಹ ವೆರೈಟಿಗಳು ಬಹಳಷ್ಟಿವೆ ಅಲ್ವಾ. ಕೆಲವರು ಹೇಳ್ತಾರೆ ನೀರು ಕುದಿಯೋ ನೀರಿಗೆ ಚಹಾ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ಬೇಕು ಅಂತ. ಇನ್ನು ಕೆಲವು ಕಡೆ ಕುದಿಯೋ ಹಾಲನ್ನು ಫಸ್ಟು ಕುದಿಸಿ ಆಮೇಲೆ ಅದಕ್ಕೆ ಚಹಾ ಪುಡಿ ಹಾಕಬೇಕು ಅಂತ. ಇದೇ ವಿಚಾರಕ್ಕಾಗಿ ಬ್ರಿಟಿಷ್ ರಾಯಲ್ ಫ್ಯಾಮಿಲಿಯಲ್ಲೂ ಕೂಡ ಜಗಳ ಆಗ್ತಾ ಇತ್ತಂತೆ, ಹಾಲು ಮೊದಲ ನೀರು ಮೊದಲ ಅಂತ. ಸೊ ನಿಮ್ಮ ಪ್ರಕಾರ ಹೇಗೆ ಬೆಸ್ಟ್ ಟೀ ಹೇಗೆ ಮಾಡೋದು?
1: ಹಲೋ,
0: ನಿಮ್ಮ ಪ್ರಕಾರ ಬೆಸ್ಟ್ ಟೀ ಅಂದ್ರೆ ಮೊದಲು ಬಿಸಿನೀರಿಗೆ ಚಹಾ ಹಾಕಿ ಕುದಿಸಿ ಹಾಲು ಹಾಕೋದಾ, ಅಥವಾ ಹಾಲಿಗೆ ಚಹಾ ಹಾಕಿ ಮಾಡೋದಾ?
1: ಹಲೋ,
0: ಶ್ರೀ ಶರಣ್ ಅವರೇ ಕೇಳಿಸ್ತಾ ಇದೆಯಾ? ಸ್ನೇಹಿತರೆ, ಶ್ರೀ ಶರಣ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ನಂತರ ಮಾತನಾಡಿಸೋಣ. ಹಾಡನ್ನು ಕೂಡ ಎಂಜಾಯ್ ಮಾಡಿ. ಇದು ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಒಂದೇ

0: ಇಂಟರ್ನ್ಯಾಷನಲ್ ಟೀ ಡೇ, ಅಂತಾರಾಷ್ಟ್ರೀಯ ಚಹಾ ದಿವಸದ ಶುಭಾಶಯಗಳು ಎಲ್ರಿಗೂ, ಚಹಾ ಪ್ರೇಮಿಗಳೆಲ್ಲರಿಗೂ. ಎಸ್, ಅಂದರೆ ಉತ್ತಮ ಚಹಾ ಅಂತಂದರೆ ಸಕ್ಕರೆ ಅಥವಾ ಹಾಲು ಇಲ್ಲದೆ ಇರೋದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಯಥೇಚ್ಛವಾಗಿ ಕುಡಿದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಇದರಲ್ಲಿ ಆ್ಯಂಟಿಆಕ್ಸಿಡೆಂಟ್ಸ್ ಇರುತ್ತೆ, ಹಾಗಾಗಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ವೈದ್ಯರ ಅಭಿಪ್ರಾಯ ಕೂಡ. ಎಸ್, ನಮ್ಮ ಜೊತೆ ಶ್ರೀ ಶರಣ್ ಅವರು ಊಟಿಯಿಂದ ಇದ್ದಾರೆ. ಶರಣ್ ಅವರೇ, ಈ ಒಂದು ಚಹಾದ ಇತಿಹಾಸ ಹೇಗೆ ನಮ್ಮ ದೇಶಕ್ಕೆ ಹೇಗೆ ಬಂತು ಇದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಮಾಹಿತಿ ಗೊತ್ತಿದ್ರೆ ನಮ್ಮ ಕೇಳುಗರಿಗಾಗಿ ಹಂಚಿಕೊಳ್ಳಿ.
1: ಟೀ ಬಂದ್ಬಿಟ್ಟು ನಮ್ಗೆ ಇವಾಗ ಚೈನಾದಿಂದ ಬಂದಿರೋದು, ಸಾವಿರಾರು ವರ್ಷಗಳ ಹಿಂದೆ ಅದೊಂದು ಪ್ರಾಕ್ಟೀಸ್ ತರ ಟೀ, ಅವರು ಟೀ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ
0: ನಂತರ ಬ್ರಿಟಿಷರು ಇದನ್ನ ಭಾರತಕ್ಕೆ ತಂದ್ರು ಅಂತ
1: ಹಾಕಿರೋದು.
0: ಅಂದ್ರೆ ಚೀನಾದಲ್ಲಿ ಇದು ಬೇರೆಯ ಒಂದು ರೀತಿಯಲ್ಲಿ ಇತ್ತು ಅಲ್ವಾ? ಅಕಸ್ಮಾತ್ ಆಗಿ ಶೆನ್ನಾಂಗ್ ಅನ್ನೋರು ನೀರು ಕುಡಿಬೇಕಾದ್ರೆ, ಬಿಸಿನೀರು ಕುಡಿಬೇಕಾದ್ರೆ ಕಾಡು ಚಹಾ ಮರದ ಎಲೆಗಳು ಆತನ ಬಟ್ಲಿಗೆ ಬಿದ್ದವಂತೆ. ಆ ನಂತರ ಆ ಎಲೆಗಳು ನೀರಿಗೆ ಬಣ್ಣ ಮತ್ತು ಸುವಾಸನೆಯನ್ನ ನೀಡಿದ್ವು. ಇದರಿಂದ ಚಕ್ರವರ್ತಿಗೆ ಉಲ್ಲಾಸ ಸಿಕ್ತು, ಹಾಗಾಗಿ ಒಂದು ಪಾನೀಯದ ಜನನವಾಯಿತು ಅಂತ ಕೂಡ ಹೇಳ್ತಾರೆ. ಇದನ್ನ ಆಗ ರಾಜಮನೆತನದವರು ಮಾತ್ರ ಬಳಸ್ತಾ ಇದ್ರು, ಇದರ ಜೊತೆ ಜೊತೆಗೆ ಬೌದ್ಧ ಸನ್ಯಾಸಿಗಳು ಇದನ್ನ ಔಷಧಿಯಾಗಿ ಬಳಸ್ತಾ ಬಂದರು, ಅಂದರೆ ಕಷಾಯ ಥರ ಮಾಡಿಕೊಂಡು ಬಳಸ್ತಾ ಬಂದರು. ಇದಾದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಚೀನಾದ ಒಂದು ಏಕಸ್ವಾಮ್ಯವನ್ನು ಮುರಿಯೋದಕ್ಕೆ ಭಾರತದಲ್ಲಿ ಚಹಾವನ್ನು ಬೆಳೆಯೋದಕ್ಕೆ ನಿರ್ಧಾರ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಚಹಾದ ಒಂದು ಪ್ರಯಾಣ ನಡ್ಕೊಂಡು ಬಂದಿದೆ. ಹಲೋ ಶರಣ್ ಅವರು ನಮ್ಮ ಜೊತೆ ಇದ್ದು ಊಟಿಯ 5ನೇ ಜನರೇಷನ್ನ ಟೀ ಪ್ಲಾಂಟರ್ ಆಗಿ ಅಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಟೀ ಆರೋಗ್ಯಕ್ಕೆ ಉತ್ತಮ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅವರು. ಶರಣ್ ಅವರೇ, ಕಾರ್ಯಕ್ರಮದಲ್ಲಿದ್ದು ಇಷ್ಟೆಲ್ಲ ಮಾಹಿತಿಗಳನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಬಹಳ ದೂರದ ಪ್ರದೇಶದಿಂದ ಮಾತನಾಡ್ತಾ ಇರೋ ಕಾರಣ ಬಹುಶಃ ಈ ಒಂದು ಟೆಲಿಫೋನ್ ನೆಟ್ವರ್ಕಲ್ಲಿ ಏನೋ ವ್ಯತ್ಯಯ ಉಂಟಾಗಿರಬಹುದು. ಎಸ್, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಚಹಾ ದಿವಸದ ಶುಭಾಶಯಗಳನ್ನು ಅವರಿಗೆ ತಿಳಿಸ್ಬಿಡೋಣ.

ಆರಂಭದಲ್ಲಿ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಭಾರತದಲ್ಲಿ ಚಹಾ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತು. ಕಾಲಕ್ರಮೇಣ ನಮ್ಮ ಕರ್ನಾಟಕದಲ್ಲೂ ಕೂಡ ಲಗ್ಗೆ ಇಡ್ತು ಇದು. ವಿಶೇಷವಾಗಿ ಮಲೆನಾಡು ಪ್ರದೇಶದ ಕೊಡಗು ಅಥವಾ ಚಿಕ್ಕಮಗಳೂರು ತೋಟಗಳಲ್ಲಿ ಕಾಫಿಯನ್ನು ಬೆಳೀತಾ ಇದ್ರಲ್ಲ, ಜೊತೆ ಜೊತೆಗೆ ಚಹಾ ಸಂಸ್ಕೃತಿ ಕೂಡ ಬಂತು. ಇದು ನಮ್ಮೆಲ್ಲರ ಅಂದರೆ ಕನ್ನಡಿಗರ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗೇ ಬೆಳೀತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆದರೆ ನಾವು ಇದನ್ನು ಕೇವಲ ಚಹಾ ಎಲೆಯೊಂದಿಗೆ ನೀರಿನೊಂದಿಗೆ ಹಾಕಿ ಕುಡಿಯೋದಲ್ಲ, ಹಾಲಿನೊಂದಿಗೆ ಬೆರೆಸಿ ಸಕ್ಕರೆ ಹಾಕಿ ಕುಡಿಯುವಂತಹ ಮಸಾಲ ಟೀ ಇದನ್ನೆಲ್ಲ ಬಳಸ್ಕೊಂಡು ನಾವು ಅದನ್ನು ಇನ್ನೂ ಹೆಚ್ಚು ರುಚಿಕರವನ್ನಾಗಿ ಮಾಡಿಕೊಂಡು, ಏಕೆಂದರೆ ಹಾಗೆ ಚಹಾ ಕುಡಿಯೋದ್ರಲ್ಲಿ ಅರ್ಥ ಇಲ್ಲ, ಅದಕ್ಕೊಂದು ಸ್ವಲ್ಪ ಎನರ್ಜಿ ಬೇಕು, ಸ್ವಲ್ಪ ಆರೋಗ್ಯಕರವಾಗಿರಬೇಕು ಅನ್ನೋದರ ಒಂದು ಉದ್ದೇಶದಿಂದಾಗಿ ಅದಕ್ಕೆ ಸ್ವಲ್ಪ ಶುಂಠಿ ಹಾಕೋದು, ಇಲ್ಲಾಂದರೆ ತುಳಸಿ ಹಾಕೋದು ಅಥವಾ ಲವಂಗ, ಏಲಕ್ಕಿ, ಹೀಗೆ ಮಸಾಲ ಟೀಯನ್ನು ಮಾಡಿಕೊಂಡು ಕುಡಿಯುವಂಥದ್ದನ್ನು ಜನಪ್ರಿಯತೆಯನ್ನು ಗಳಿಸಿದ್ವಿ ಅಂದರೂ ಕೂಡ ತಪ್ಪಾಗಲಾರ್ದು. ಎಸ್, ಚಹಾ ವಿಧಗಳು ಕೂಡ ಬಹಳಷ್ಟಿವೆ, ಅದ್ರ ಬಗ್ಗೆನೂ ಕೂಡ ಮಾತನಾಡೋಣ. ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಚಹಾ ಮಾಡಿರುವಂತಹ ಮೋಡಿ ಹೇಗಿದೆ ಅಂತಂದ್ರೆ, ಬೆಳಗಿನ ಸೂರ್ಯನನ್ನು ಕಾಣೋ ಮುಂಚೆ ಒಂದು, ಅಥವಾ ಸೂರ್ಯನನ್ನು ನೋಡುವಾಗ ಕೈಯಲ್ಲಿ ಒಂದು ಕಪ್ ಚಹಾ ಇರಲೇಬೇಕು. ಯಾವಾಗ ಬೇಕನ್ಸುತ್ತೋ ಅವಾಗ, ಅಥವಾ ಆಫೀಸಲ್ಲಿ ಕೆಲಸ ಮಾಡುವಾಗ, ಏನೋ ಕೆಲಸದ ಒತ್ತಡ ಹೆಚ್ಚಾದಾಗ, ಮುಂದೇನು ಅಂತ ಗೊಂದಲ ಇದ್ದಾಗ, ಪ್ರತಿಯೊಂದು ಸನ್ನಿವೇಶಗಳಲ್ಲೂ ನಮಗೆ ನೆನಪಾಗೋದು ನಮ್ಮ ಸಂಗತಿ ಅಂತಂದರೆ ಅದು ಚಹಾನೇ. ಎಸ್, ಬಹುತೇಕ ಎಷ್ಟೋ ದೇಶಗಳಲ್ಲಿ ಇಂದು ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಏಕೆಂದರೆ ಎಷ್ಟೋ ಚಹಾ ಬೆಳೆಯುವ ದೇಶಗಳಲ್ಲಿ ಚಹಾ ಕೊಯ್ಲು ಅವಧಿ ಕೂಡ ಇದೇ ತಿಂಗಳಿನಲ್ಲಿ ಬರುತ್ತೆ. ಅದೇನೇ ಇರಲಿ, ಈ ತಿಂಗಳಲ್ಲಿ ಕೊಯ್ಲು ಇರಲಿ ಬಿಡಲಿ, ನಮಗೆ ಚಹಾ ಅಂತೂ ಎಲ್ಲ ತಿಂಗಳಲ್ಲೂ ಬೇಕು. ಚೀನಾದ ಬಳಿಕ ಭಾರತದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸೋದು, ಅತಿ ಹೆಚ್ಚು ಚಹಾ ಸೇವಿಸೋದು ಅನ್ನುವಂಥ ಹೆಗ್ಗಳಿಕೆ ನಮ್ಮದು. ಅಸ್ಸಾಂ, ದಾರ್ಜಿಲಿಂಗ್, ಕರ್ನಾಟಕ, ಹೀಗೆ ಬಹಳಷ್ಟು ಪ್ರಮುಖ ರಾಜ್ಯಗಳು ಟೀ ಉತ್ಪಾದನೆಯಲ್ಲಿ ವಿಶ್ವದ ಗಮನವನ್ನು ಕೂಡ ಸೆಳೆದಿದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಚಹಾ ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಅಸ್ಸಾಂ ಚಹಾ. ಇದು ಅಸ್ಸಾಂನಲ್ಲಿ ಬೆಳೆಯುವಂತಹ ಚಹಾ ಎಲೆಗಳಿಂದ ಸಿದ್ಧವಾಗುವ ಚಹಾ ಇದು. ಹಾಗಾಗಿ ಅಂಗಡಿಗೆ ಹೋಗಿ ಅಸ್ಸಾಂ ಚಹಾ ಅಂತ ಕೇಳಿದ್ರು ಕೂಡ ಹಾಗೇ ಸಿಗುತ್ತೆ, ಯಾಕೆಂದರೆ ಇದು ಅಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಅಸ್ಸಾಂನಲ್ಲಿ ಒಂದು ಅತ್ಯುನ್ನತವಾದ ರುಚಿಯನ್ನು ನೀಡುವಂತಹ ವಿಶೇಷವಾದ ಟೀ ಸೊಪ್ಪನ್ನು ಬೆಳೆಯಲಾಗುತ್ತೆ. ಹಾಗಾಗಿ ಇದು ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಹೊಂದಿದೆ. ಹಾಗಾಗಿ ಅಸ್ಸಾಂ ಚಹಾದ ರುಚಿಯನ್ನು ನೋಡಲೇಬೇಕು. ಇನ್ನು ದಾರ್ಜಿಲಿಂಗ್ ಚಹಾ, ಇದು ಬ್ರಿಟಿಷರು ಚೀನಾದಿಂದ ಭಾರತದ ದಾರ್ಜಿಲಿಂಗ್ಗೆ ತಂದ ಕ್ಯಾಮಿಲಿಯಾ ಸಿನೆಸಿಸ್ ಅನ್ನುವಂತಹ ಚಹಾ ಗಿಡಗಳ ಪ್ರಭೇದ. ಇದು ವಿಭಿನ್ನ ಬಗೆ ಇರುತ್ತೆ, ಜೊತೆಗೆ ಬಹು ಬೇಡಿಕೆ ಇರುವಂತಹ ಡಾರ್ಜಿಲಿಂಗ್ ಟೀ ಇದು. ವಿಶಿಷ್ಟ ಪರಿಮಳ, ವಿಶಿಷ್ಟ ರುಚಿ ಇವೆಲ್ಲವೂ ಇದೆ ಈ ಒಂದು ಡಾರ್ಜಿಲಿಂಗ್ ಚಹಾದಲ್ಲಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ, ಹೊಟ್ಟೆಯೊಳಗಿನ ಹುಣ್ಣು ಇದ್ದರೆ, ಖಂಡಿತವಾಗ್ಲೂ ಈ ಒಂದು ಚಹಾದಿಂದ ಮುಕ್ತಿ ಹೊಂದಬಹುದು. ಜೊತೆಗೆ ವೆಯ್ಟ್ ಲಾಸ್, ಬೊಜ್ಜು ಕರಗಿಸುವಲ್ಲಿಯೂ ಕೂಡ ಈ ಡಾರ್ಜಿಲಿಂಗ್ ಟೀ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ನೀಲಗಿರಿ ಚಹಾ, ಇದು ಊಟಿಯಲ್ಲಿ ಬೆಳೆಯುತ್ತೆ. ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ಚಹಾ. ಇದರ ಪರಿಮಳನೇ ಬಹಳಷ್ಟು ವಿಶಿಷ್ಟವಾಗಿರುತ್ತೆ, ಗಾಢ ಬಣ್ಣದಿಂದ ಕೂಡಿರುತ್ತೆ. ಹೆಚ್ಚಾಗಿ ಇದನ್ನು ರಫ್ತು ಮಾಡಲಾಗುತ್ತೆ ಬೇರೆ ಬೇರೆ ದೇಶಗಳಿಗೆ. ಇದನ್ನು ಕುಡಿಯೋದ್ರಿಂದ ಅಧಿಕ ತೂಕದ ಸಮಸ್ಯೆಗೆ ಪರಿಹಾರ ಕೊಂಡ್ಕೊಳ್ಬಹುದಂತೆ. ಜೊತೆಗೆ ಬಾಯಿ ಆರೋಗ್ಯವನ್ನು ಸುಧಾರಿಸುತ್ತೆ, ಮಧುಮೇಹದ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಒಂದು ಕಂಡೀಷನ್ನು, ಸಕ್ಕರೆ ಇಲ್ಲದೆ ಕುಡಿಬೇಕು. ಹಾಗಾದಷ್ಟೇ ಮಾತ್ರ ಇದು ಮಧುಮೇಹವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿ ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ.

ಕೇಸರಿ, ಒಣಗಿದ ಗುಲಾಬಿ ದಳಗಳನ್ನು ಹಾಕಿ, ಮಸಾಲೆಗಳನ್ನು ಹಾಕಿ ತಯಾರಿಸಿದ ವಿಶೇಷವಾದ ಚಹಾ ಕೆಹ್ವಾ ಚಹಾ ಅಂತ ಹೇಳ್ತಾರೆ. ಬಣ್ಣಕ್ಕಾಗಿ ಮಾತ್ರ ಕೊನೆಯಲ್ಲಿ ಚಹಾ ಎಲೆಗಳನ್ನು ಹಾಕಲಾಗುತ್ತೆ. ಬಾದಾಮಿ ಚೂರುಗಳನ್ನು ಕೂಡ ಹಾಕಿ ಅಲಂಕರಿಸಿ ಜೇನುತುಪ್ಪದ ಜೊತೆಗೆ ಕುಡಿಯೋದಕ್ಕೆ ಕೊಡಲಾಗುತ್ತೆ. ಅಲ್ಲಿ ಹೋದರೆ, ಅಂದರೆ ಕಾಶ್ಮೀರಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲಿ ಸೇವಿಸಬೇಕಾಗಿರುವಂತಹ ಒಂದು ಚಹಾ ಅಂದರೆ ಕೆಹ್ವಾ. ಇನ್ನು ನೂನ್ ಚಹಾ ಅಂತ ಹೇಳ್ತಾರೆ, ಇದು ಕೂಡ ಕಾಶ್ಮೀರದಲ್ಲಿ ಸಿಗುವಂತಹ ವಿಶಿಷ್ಟವಾದ ಚಹಾ. ಗುಲಾಬಿ ಬಣ್ಣದಲ್ಲಿರುತ್ತೆ, ಏಲಕ್ಕಿ ಎಲ್ಲವನ್ನು ಹಾಕಿ ಕುದಿಸಿ ತಯಾರಿಸಲಾಗುತ್ತೆ. ಹಾಲು, ಬಾದಾಮಿ, ಪಿಸ್ತಾ ತುಂಡುಗಳನ್ನು ಹಾಕಲಾಗುತ್ತೆ. ವಿಶೇಷವಾಗಿ ಉಪ್ಪನ್ನು ಕೂಡ ಹಾಕ್ತಾರೆ ನೋಡಿ. ರಾಜಸ್ಥಾನ ಮತ್ತು ನೇಪಾಳದ ಅನೇಕ ಭಾಗಗಳಿಗೂ ಕೂಡ ಈ ನೂನ್ ಚಾಯ್ ಅನ್ನೋದು ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇನ್ನು ಮಸಾಲೆ ಚಾಯ್ ಹೇಳೋದೇ ಬೇಡ ಬಿಡಿ, ನಿಮಗೆ ಯಾವ ಥರ ಮಸಾಲೆ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಶುಂಠಿ, ಏಲಕ್ಕಿ, ದಾಲ್ಚಿನಿ ಇವೆಲ್ಲವನ್ನು ಹಾಕಿ ಕುದಿಸಿ ಮಾಡುವಂಥ ಚಹಾ. ಎಸ್, ಊಲಾಂಗ್ ಟೀ ಅನ್ನುವಂಥದ್ದು ಕೂಡ ಈಗ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಎಸ್, ಇಷ್ಟೆಲ್ಲ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ನಮ್ಮ ಚಹಾಗೆ ಧನ್ಯವಾದಗಳನ್ನು ತಿಳಿಸಲೇಬೇಕು. ನಮ್ಮೆಲ್ಲರ ಈ ಒಂದು ದಿನವನ್ನು ಶುಭವನ್ನಾಗಿಸಿ, ಬಹಳಷ್ಟು ಎನರ್ಜಿಯನ್ನು ಕೊಟ್ಟು, ಒಳ್ಳೆಯ ಒಂದು ಉತ್ಸಾಹದಿಂದ ಇರುವಂತೆ ಮಾಡುತ್ತಲ್ಲ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಚಹಾ ದಿವಸದ ಶುಭಾಶಯಗಳು.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆ. ಇದರ ಅಂಗವಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಭಾಗವಹಿಸಲಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಸಮೀಪ ಅವೈಜ್ಞಾನಿಕವಾಗಿ ಮಣ್ಣು ಹಾಗೂ ನಿರ್ಮಾಣ ತ್ಯಾಜ್ಯವನ್ನು ಸುರಿದ ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ವಿ ರಾಮ್ಪ್ರಸಾದ್ ಮನೋಹರ್ ಅಧ್ಯಕ್ಷತೆಯಲ್ಲಿ ನಾಳೆ ಬೆಳಗ್ಗೆ 9:30-10:30 ನೇರ ಫೋನ್ಇನ್ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಪ್ರತಿಯೊಂದು ವಾರ್ಡ್ನಲ್ಲೂ ತಲಾ 10 ಕಿಲೋಮೀಟರ್ ಸ್ವಚ್ಛವಾದ ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗವನ್ನು ನಿರ್ಮಿಸಬೇಕು ಎಂದು ಆಯುಕ್ತ ಪಿ ಸುನೀಲ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರೈಲು ನಿಲ್ದಾಣಗಳಲ್ಲಿ ಕ್ಯೂಆರ್ ಕೋಡ್ ಮೂಲಕ ಟಿಕೆಟ್ ಖರೀದಿಸುವವರ ಪ್ರಮಾಣ ಶೇಕಡ 29.94% ಏರಿಕೆಯಾಗಿದೆ ಎಂದು ನೈರುತ್ಯ ರೈಲ್ವೆಯ ವಿಭಾಗೀಯ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು, ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು

ಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ನಾಲ್ಕು ದಿನಗಳ ಭಾರತ ಭೇಟಿಗಾಗಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ಉನ್ನತ ಮಟ್ಟದ ನಿಯೋಗದೊಂದಿಗೆ ನಿನ್ನೆ ಸಂಜೆ ಮುಂಬೈಗೆ ಆಗಮಿಸಿದರು. ಅಧ್ಯಕ್ಷ ಕ್ರಿಸ್ಟೋಡೌಲೈಟ್ಸ್ ಅವರನ್ನು ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಉದ್ದವ್ ದಾಸ್ ಮೆಹ್ತಾ ಸೆಂಟ್ರಲ್ ಎಸ್ಎಐ ಸೆಂಟರ್ನಲ್ಲಿ ನಿನ್ನೆ ನಡೆದ ಸರಣಿಯ ನಾಲ್ಕನೇ ಮತ್ತು ಅಂತಿಮ ಹಾಕಿ ಪಂದ್ಯದಲ್ಲಿ ಭಾರತದ 18 ವರ್ಷದೊಳಗಿನವರ ಪುರುಷರ ತಂಡ ಆಸ್ಟ್ರೇಲಿಯಾ ವಿರುದ್ದ 3-3 ಡ್ರಾ ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: 10:52.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: 10:04 ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಉಳ್ಳಿಸ್ಗೋಳ್ಗೆ ತಮಗೆಲ್ಲ ಸ್ವಾಗತ. ಇಂದಿನ ಹಳೆಯ ಹಾಡುಗಳಲ್ಲಿ ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಲ್ಲೂ ಅವರ ಹೆಸರಿನಲ್ಲೂ ಒಂದೊಂದು ಹಾಡುಗಳಿರುತ್ತೆ. ಉದಾಹರಣೆಗೆ ಅಪ್ಪ, ಅಮ್ಮ, ಸಹೋದರ, ಸಹೋದರಿ, ಅಣ್ಣ, ತಂಗಿ, ತಮ್ಮ, ಹೀಗೆ ಇಂತಹ ಶೀರ್ಷಿಕೆಗಳಿರುವ ಹಾಡುಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಮೊದಲಿಗೆ, ಅಮ್ಮ ಎಂದರೆ ಮೈಮನವಿಲ್ಲ ಹೂವಾಗುವುದಮ್ಮ. ಈ ಹಾಡು ತಾಯಿಗಿಂತ ದೇವರಿಲ್ಲ ಚಿತ್ರದ್ದು, ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಜಾನಕಿ ಹಾಡಿದ್ದಾರೆ.

ತಾಯಿ ತಂದೆ ಆಯಿತು, ಅಮ್ಮ ಆಯಿತು, ಈಗ ಅಣ್ಣ ಹಾಗೂ ತಂಗಿಯರ ಒಂದು ಹಾಡು ಇದು. ಎಸ್ ಜಾನಕಿ ಅವರು ಹಾಡಿದ್ದಾರೆ, ಹಾಗೆಯೇ ಗೀತಾಪ್ರಿಯ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ. ಒಂದೇ ಬಳ್ಳಿಯ ಹೂಗಳು ಚಿತ್ರದ ಹಾಡಿದು.

ಪತಿಯೇ ದೈವ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಕೋಪವೇಕೆ ಅಜ್ಜಿ ಅನ್ನುವಂತ ಹಾಡು ಇದು. ಅಂಜಲಿ ಹಾಗೂ ಲತಾ ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಎಲ್ಆರ್ ಈಶ್ವರಿ ಅವರು ಹಾಡಿರುವ ಒಂದು ಹಾಡನ್ನ ಕೇಳೋಣ. ಸೇಡಿಗೆ ಸೇಡು ಚಿತ್ರದ ಈ ಹಾಡನ್ನ ಬರೆದಿರೋರು ಚಿವುದಯಶಂಕರ್, ಸಂಗೀತ ಸತ್ಯಮ್ ಅವರದು.

ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗಣೇಶನ ಗಲಾಟೆ ಚಿತ್ರದ ಹಾಡನ್ನು ಕೇಳಿದ್ರಿ. ಗೀತಾಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ವಾಣಿ ಜಯರಾಮ್ ಅವರು ಹಾಡಿರುವ ಒಂದು ಹಾಡನ್ನು ಕೇಳೋಣ ಈಗ. ಉಪಾಸನೆ ಚಿತ್ರಕ್ಕಾಗಿ ಆರ್ ಎನ್ ಜೈ ಗೋಪಾಲ್ ಅವರು ಬರೆದಂತಹ ಹಾಡಿಗೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಾವು ಸಾಕ್ತಾ ಇದ್ದೇವೆ. 10:30 ಸೆಕೆಂಡುಗಳು

0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
1: ಅತ್ತಿಗೆ ತಂಗಿ
0: ಭಾವನ ತಮ್ಮ
2: ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಗೀತೆ ಇದು. ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಇದು ಅತ್ತಿಗೆ ಹಾಗೂ ತಂಗಿಯ ಹಾಡಾಯಿತು. ಹಾಗೇನೆ

ಭಾವಯ್ಯ ಭಾವನ ಒಂದು ಹಾಡು ಕೂಡ ಆಯಿತು, ಗಂಡ ಹೆಂಡತಿಯ ಹಾಡಾಯಿತು, ಮುದ್ದು ಮಾವ ಅನ್ನುವಂತ ಹಾಡು ಎಲ್ಲರೀಶ್ವರಿಯವರ ಧ್ವನಿಯಲ್ಲಿ ಆಯಿತು, ಅಜ್ಜಿಯ ಹಾಡು, ಅಣ್ಣ ನಿನ್ನ ಸೋದರಿಯನ್ನ, ಅಣ್ಣ ಹಾಗೂ ಸೋದರಿಯ ಹಾಡು ಕೂಡ ಆಯಿತು, ತಾಯಿ ತಂದೆ ಹಾಡು ಕೇಳಿದ್ರಿ, ಅಮ್ಮ ಎಂದರೆ ಮೈಮನವೆಲ್ಲ ಈ ಹಾಡು ಕೂಡ ಪ್ರಸಾರವಾಯಿತು, ಇನ್ನು ಅತ್ತೆಯ ಮಗಳೆ ಹಾಡು ಪ್ರಸಾರವಾಗ್ತಾ ಇದೆ, ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ, ಜೊತೆಗೆ ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ, ಸಿಡಿಲಮರಿ ಚಿತ್ರದ ಹಾಡಿದು, ಚಿರುದೇಶಂಕರ್ ಗೀತೆಯನ್ನು ಬರೆದಿದ್ರೆ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಇದೆ.

ಕುಟುಂಬದ ಸದಸ್ಯರ ಹಾಡುಗಳು ಅಂದರೆ ಶೀರ್ಷಿಕೆ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಹಾಡುಗಳು ಅನ್ನೋಂಥ ಮೆಸೇಜ್ಗಳನ್ನು ನಮ್ಮ ಕೇಳುಗರು ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆಯೇ ಮೆಸೇಜಸ್ಸನ್ನು ಕಳಿಸದೇ ಹೋದರೂ ಕೂಡ ಈ ಹಾಡುಗಳನ್ನು ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಆನಂದಿಸ್ತಾ ಇರುವಂತಹ ಲಕ್ಷಾಂತರ ಕೇಳುಗರೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಹಾಡು ಯಾವ ಚಿತ್ರದ್ದು? ಎಸ್ ಜಾನಕಿಯವರ ಧ್ವನಿಯಲ್ಲಿ ಬರ್ತಾ ಇದೆ ಗೃಹಲಕ್ಷ್ಮಿ ಚಿತ್ರದ ಹಾಡು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಅಪೂರ್ವ ಸಂಗಮ ಚಿತ್ರದ ಅಪೂರ್ವವಾದ ಹಾಡಿದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ ನಾಗಿ ಈ ಹಾಡಿನಲ್ಲಿದ್ದಾರೆ. ಹಾಡಿರೋರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಮೇಶ್, ಶಿವದೇಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಈ ಹಾಡನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತದೆ. ಪಾತಾಳ ಮೋಹಿನಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ ಈ ಹಾಡಿನಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಗಂಡಸರೆಲ್ಲ ಮಕ್ಕಳು, ಮಾತಿಗೆ ಮುಂಚೆ ಪರಚಾಡೋ ಬೆಕ್ಕುಗಳು, ಹೆಂಡತಿ ಎದುರು

0: ಅಡ್ಡದಾರಿ ಚಿತ್ರದ ಹಾಡಿದ್ರು, ಇಲ್ಲಾರ್ ಈಶ್ವರಿ ಹಾಗೂ ಎಸ್ ಜಾನಕಿ ಹಾಡಿದ್ರು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು.
1: ಅಪ್ಪನ ಮಗಳೇ ಅಮ್ಮನ ಮಗಳ
0: ತ್ರಿಮೂರ್ತಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ ಅವರು ಹಾಡಿರುವಂತಹ ಗೀತೆ ಇದು. ಜೀವದೇ ಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದ

0: ಲೇ ಅಪ್ಪನ ಮಗಳೇ, ಅಲೇಲೆ ನಿಮ್ಮಮ್ಮನ ಮಗಳೇ.
1: ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪಾಠಕ್ಕರಿಗಳ ಪಾಠ ಕಲಿಸೋನು ಯಾರೆಂದು ಈಗ ನೀನೇ ಹೇಳೆ ಯಾರೆಂದು ತಿಳಿಯಿತೆ ಮಾವನ ಮಗಳೇ ಬೇಲೆ ಅಪ್ಪನ ಮಗಳೇ ಅಲೇಲೆ ನಿಮ್ಮಮ್ಮನ ಮಗಳೇ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಂಜೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸಭೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ವಾಹನಗಳ ಬದಲಿಗೆ ಸುರಕ್ಷಿತ ಬಸ್ ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಳೆದ 8 ತಿಂಗಳಿಂದ ಸ್ಥಗಿತಗೊಂಡಿದ್ದ ಕಲಬುರಗಿ ಬೆಂಗಳೂರು ನಡುವಿನ ನಿತ್ಯ ವಿಮಾನಯಾನ ಸೇವೆಗೆ ಜೂನ್ 10 ಮತ್ತೆ ಚಾಲನೆ ದೊರಕಲಿದೆ. ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸಲು ಅರಣ್ಯ ಇಲಾಖೆ 2025-26 ಸಾಲಿನ ರಾಜ್ಯ ಪರಿಸರ ಪ್ರಶಸ್ತಿಗೆ ನಾಮನಿರ್ದೇಶನ ಅರ್ಜಿಗಳನ್ನು ಆಹ್ವಾನಿಸಿದೆ. ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ತಲಾ 1,00,000 ರೂಪಾಯಿ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರ್ಥಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 328 ಅಂಕಗಳ ಏರಿಕೆಯೊಂದಿಗೆ 75,646 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 112 ಅಂಕಗಳ ಏರಿಕೆಯ ನಂತರ 23,772 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 61 ಚೇತರಿಕೆಯೊಂದಿಗೆ 96.25 ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಭಾರತದ 18 ವರ್ಷದೊಳಗಿನವರ ಮಹಿಳಾ ಹಾಕಿ ತಂಡ ಭೋಪಾಲ್ನಲ್ಲಿರುವ ಉದವ್ದಾಸ್ ಮೆಹ್ತಾ ಸೆಂಟ್ರಲ್ ಎಸ್ಎಐ ಸೆಂಟರ್ನಲ್ಲಿ ನಡೆದ ಸರಣಿಯ 4 ಮತ್ತು ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 4-1 ಅಂತರದಿಂದ ಸೋಲಿಸುವ ಮೂಲಕ ಪ್ರಬಲ ಪ್ರದರ್ಶನ ನೀಡಿತು. ಆಸ್ಟ್ರೇಲಿಯಾ 4 ಪಂದ್ಯಗಳ ಸರಣಿಯನ್ನು 4-1 ಅಂತರದಿಂದ ತನ್ನದಾಗಿಸಿಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಮಸ್ತೆ. ಶಿವಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಮೊದಲಿಗೆ ಕೇಳಿ ರನ್ನಾ ಚಲನಚಿತ್ರದಿಂದ ಕೆ ಕಲ್ಯಾಣ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥ್ ಅವರ ಗಾಯನವಿರುವಂತಹ ಗೀತೆ.

ಈಗ ಕೇಳಿ ಕಾಟೇರ ಚಿತ್ರದಿಂದ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಸಂತೋಷ್ ವೆಂಕಿ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ರಾಜ್ಕುಮಾರ್ ಚಲನಚಿತ್ರದಿಂದ ಹರಿಕೃಷ್ಣ ಅವರ ಒಂದು ಸಂಗೀತ ಸಂಯೋಜನೆ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯವಿದ್ದಂತಹ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಟಿಪ್ಪು ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಗೀತೆಗಿದೆ. ಅನುರಾಧ ಭಟ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ. ರಿಕ್ಕಿ ಚಲನಚಿತ್ರದಿಂದ ಈ ಗೀತೆ.

ವಿಕ್ಟರಿ ಚಲನಚಿತ್ರದಿಂದ ಈಶ್ವರಿ ಎಲ್ಲಾರ್ ಮತ್ತು ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ, ಶಿವು ಭೈರ್ಕಿ ಅವರ ಸಾಹಿತ್ಯ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನು ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ತಂಗಿಗಾಗಿ ಚಲನಚಿತ್ರದಿಂದ, ಅರುಣ್ ಎಪಿ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಮಸ್ತೆ, ಶುಭೋದಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನದ ನಮ್ಮ ಕಲಾಭಾರತಿಯ ತಾರೆ ಯಾರು ಅಂದರೆ, ಈ ದಿನ ಅವರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ತಿದ್ದಾರೆ. ಅನೇಕ ಭಾವಗೀತೆಗಳು ಮತ್ತು ಜನಪದ ಗೀತೆಗಳಿಗೆ ಧ್ವನಿಯಾಗಿದ್ದವರು ಇವರು ಅಂತಲೇ ಹೇಳ್ಬೋದು. ಹಾಗೆಯೇ ಕೆಲವೊಂದು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಕೂಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವರೇ ನಮ್ಮ ಜಿ ವಿ ಅತ್ರಿ ಅವರು. ಅವ್ರ ಬಗ್ಗೆ ಮಾತಾಡ್ತಾ ಇಂದಿನ ಕಲಾಭಾರತಿಯಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ, ಹಾಗೆ ಪಿ ಸುಶೀಲ್ ಅವರು ಕೂಡ ಈ ಒಂದು ಗೀತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ದರಾ ಬೇಂದ್ರೆ ಅವರ ಸಾಹಿತ್ಯ ಈ ಒಂದು ಗೀತೆಗಿದೆ. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ಶರಪಂಜರ ಚಲನಚಿತ್ರದಿಂದ.

ಕನ್ನಡದ ಪ್ರಸಿದ್ಧ ಹಿನ್ನೆಲೆ ಗಾಯಕ ಮತ್ತು ಸಂಯೋಜಕ ಮತ್ತು ಸುಗಮ ಸಂಗೀತದ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಜಿ ವಿ ಅತ್ರಿ ಅವ್ರನ್ನ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತ ಕೂಡ ಕರೀಲಾಗ್ತಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಇವರ ಗಾಯನ ವಿನ್ಯಾಸದಲ್ಲಿ ಹೋಲಿಕೆ ಇದ್ದಂತಹ ಕಾರಣ ಎಲ್ಲರೂ ಕೂಡ ಇವ್ರನ್ನ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತ ಕರಿತಿದ್ರು. ಅದಕ್ಕಾಗಿ ಈಗ ತಾನೇ ಪಿ ಬಿ ಶ್ರೀನಿವಾಸ್ ಅವರ ಗಾಯನವಿದ್ದಂತಹ ಗೀತೆಗಳನ್ನ ನಾವು ಆಲಿಸಿದ್ವಿ. ಈಗ ಕೇಳಿ ಮತ್ತೊಂದು ಗೀತೆ, ಹಗಲು ವೇಷ ಚಲನಚಿತ್ರದಿಂದ ಹಂಸಲೇಖ ಮತ್ತು ರಮೇಶ್ ಚಂದ್ರ, ಲತಾ ಹಂಸಲೇಖ ಮತ್ತು ಜಿ ವಿ ಆತ್ರಿ ಅವರು ಧ್ವನಿಯಾಗಿರುವಂತಹ ಗೀತೆ. ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯ ಈ ಒಂದು ಗೀತೆಗಿದೆ. ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಡ ನಡೆದು ಬಂದೋನೆ ನಮಗಾಗಿ ನಿಂದೋನೆ. ಕಷ್ಟಗಳ ಹೇಳಬೇಕು ನಮಗಿಷ್ಟಗಳ ಪಡಿದು.

0: ಶಿವಣ್ಣ.
1: ಓಹೋ,
0: ಒಲೆ ಹಚ್ಚೋಕೆ ಒಂದು ಸೂರಿಲ್ಲಪ್ಪ ಶಿವಣ್ಣ. ಕೂಳೆ ಹೊಲದಾಗೆ ಬೆಳೆದ ಮೂಳೆ ಮಕ್ಕಳಾದ್ವೋ ಯಪ್ಪ.

ಇನ್ನು ಜಿ ವಿ ಅತ್ರಿಯವರು ಕನಕಪುರದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ಬೆಳೆದು ಅವರ ಗುರು ಶೇಷಾದ್ರಿ ಗವಾಯಿ ಅವರ ಮಾರ್ಗದರ್ಶನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿಯನ್ನು ಪಡೆದು ಹಲವಾರು ಗೀತೆಗಳನ್ನ ಹಾಡ್ತಾರೆ. ಅದರಲ್ಲಿ ಆಧುನಿಕ ಲಘು ಸಂಗೀತಗಳಾಗಲಿ, ಭಾವಗೀತೆಗಳಾಗಲಿ, ಜನಪದ ಗೀತೆಗಳಾಗಲಿ, ಹಾಗೆ ದೇಶಭಕ್ತಿ ಗೀತೆಗಳಲ್ಲೂ ಕೂಡ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಹುಮುಖ ಧ್ವನಿಯನ್ನು ಹೊಂದಿದವರು ಇವರಾಗಿದ್ದರು ಅಂತ ಹೇಳ್ಬೋದು. ಯಾಕಂದರೆ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಇವ್ರನ್ನ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೂ ಕೂಡ ಅದೇ ಒಂದು ಧ್ವನಿ ಇತ್ತಂತ ಹೇಳ್ತಾರೆ. ಈಗ ಕೇಳಿ ಮತ್ತೊಂದು ಗೀತೆ, ಭಲೇ ಭಾಸ್ಕರ್ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ಜಿ ವಿ ಅತ್ರಿ ಅವರು ಸಮಾಜ ಸೇವೆಯಲ್ಲೂ ಕೂಡ ನಿರತರಾಗಿದ್ರು ಅಂತ ಹೇಳ್ಬೋದು. ಸಂಗೀತದ ಸುಧಾರಣಾ ಶಕ್ತಿಯಲ್ಲಿ ನಂಬಿಕೆಯನ್ನ ಇಟ್ಕೊಂಡು ಬೆಂಗಳೂರಿನ ಕಾರಾಗೃಹಗಳಲ್ಲಿ ಅನೇಕ ಸಂಗೀತ ಕಚೇರಿಗಳನ್ನ ಇವರು ನಡೆಸ್ತಾ ಇದ್ರು. ಹಾಗೆ ಅನೇಕ ಯುವ ಗಾಯಕರಿಗೆ ಇವರು ಸ್ಫೂರ್ತಿಯಾಗಿದ್ರು, ಪ್ರೋತ್ಸಾಹವನ್ನ ನೀಡ್ತಾ ಇದ್ದವರು ಇವರಾಗಿದ್ರು ಅಂತ ಹೇಳ್ಬೋದು. ಹಾಗೇನೆ ಒಂದು ಸಂಗೀತ ಪ್ರತಿಷ್ಠಾನವನ್ನು ಕೂಡ ಸ್ಥಾಪಿಸ್ತಾರೆ. ಅಲ್ಲಿ ಕನ್ನಡದ ಯುವ ಗಾಯಕರಿಗೆ ತರಬೇತಿಯನ್ನ ನೀಡಿ ಅವರಿಗೆ ಗಾಯನ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನ ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಈ ಒಂದು ಗೀತೆಯಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ತಮ್ಮ ಧ್ವನಿಯಲ್ಲಿ ನಮ್ಮ ಜಿ ವಿ ಅತ್ರಿ ಅವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಹಾಗೆಯೇ ರಾಜ್ಕುಮಾರ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ನಂದಗೋಕುಲ ಚಲನಚಿತ್ರದಿಂದ ಈ ಗೀತೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗ್ತದೆ 11:54. ಹಾಗೆ ಜೀವಿ ಅತ್ರಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆಯೋರು ಬಹಳ ಕಡಿಮೆ ಮಂದಿ ಅಂತ ಹೇಳ್ಬೋದು. ಅಂತಹ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದವರು ನಮ್ಮ ಜೀವಿ ಅತ್ರಿಯವರು ಅಂತ ಹೇಳ್ಬೋದು. ಜನ್ಮದಿನದಂದು ಅವರ ಕೆಲವು ಗೀತೆಗಳನ್ನ ಆಲಿಸಿದ್ವಿ, ಹಾಗೆ ಅವರ ಬಗ್ಗೆ ಮಾತಾಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈಗ ಕೇಳಿ, ಹೆಂಡತಿ ಅಂದ್ರೆ ಹೀಗಿರಬೇಕು ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಜೀವಿ ಅತ್ರಿ ಅವರ ಗಾಯನದಲ್ಲಿ ಕಾಶಿನಾಥ್ ಅವರ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ದಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
1: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ 1 ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ, ಮೊದಲನೇದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್

0: ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು. ಮೂರನೆಯದಾಗಿ, ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ, ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದ್ದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
1: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್, ಇಳಕಲ್, ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆಗಿಡಗಳು ಬಿದ್ದಿವೆ. ಆರು ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16ರ ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮಸ್ತೆ, ಶುಭ ಮಧ್ಯಾಹ್ನ. ಸಮಯಾಗಿದೆ 12:05. ಎಲ್ಲ ಆತ್ಮೀಯ ಕೇಳುಗರಿಗೆ ಕರೆಯೊಂದು ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕರೆಯೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆನ ನಮ್ಮ ವಿವಿಧ ಭಾರತಿಯಲ್ಲಿ ಆಲಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ದೂರವಾಣಿಗೆ ಕರೆಯನ್ನು ಮಾಡಿ ನಿಮ್ಮ ಗೀತೆ, ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತ ಹೇಳಿ ತಿಳಿಸಿದ್ರೆ ಆ ಗೀತೆಯನ್ನು ನಾವು ಪ್ರಸಾರ ಮಾಡಲಾಗುತ್ತೆ. ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 0802226157. ನಂಬರ್ ಮತ್ತೊಮ್ಮೆ 0802226157. ಈ ನಮ್ಮ ದೂರವಾಣಿಗೆ ನೀವು ಕರೆ ಮಾಡಿ ನಿಮಿಷದ ಗೀತೆಯನ್ನು ನಮ್ಮ ಆಕಾಶವಾಣಿಯ ವಿವಿಧ ಭಾರತಿಯಲ್ಲಿ ಆಲಿಸಬಹುದು. ಮೊದಲಿಗೆ ನಮ್ಮ ಜೊತೆ ಲೈನ್ನಲ್ಲಿ ಯಾರಿದ್ದಾರೆ ಮಾತಾಡಿಸೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
2: ಮ್ಯಾಮ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
3: ಹಲೋ,
2: ಕೇಳಿಸ್ತಿದೆ ಅಲ್ವಾ?
3: ಹಾ ಮೇಡಮ್, ಕಟ್ ಕಟ್ ವಾಯ್ಸ್ ಕಟ್ ಕಟ್ ಆಗ್ತಿದೆ ಮೇಡಮ್.
2: ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮ್ಯಾಮ್?
3: ಹಲೋ,
2: ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
3: ಹಾ ಮೇಡಮ್, ಮೈಸೂರಿಂದ.
2: ಓಕೆ, ನಿಮ್ಮ ಹೆಸರೇನು ಮ್ಯಾಮ್?
3: ಮೇಡಮ್ ಮೈಸೂರಿಂದ ಶಿವಣ್ಣ ಅಂತ ಮೇಡಮ್.
2: ಓಕೆ ಸಾಕ್. ಓಕೆ ಸರ್, ಯಾವ ಒಂದು ಗೀತೆಯನ್ನು ಆಲಿಸಬೇಕಾಗಿತ್ತು?
3: ಮೇಡಮ್ ಬರಗಾಲ ಮೂವಿಯಿಂದ ಎತ್ತ ಕರುಳಿನ ಕಣ್ಣೀರು ಅಂತ ಒಂದು ಹಾಡಿದೆ ಮೇಡಮ್.
2: ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ ಸರ್ ಈಗ?
3: ಮೇಡಮ್ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀನಿ ಮೇಡಮ್.
2: ಹೌದಾ? ಓಕೆ, ಪ್ರತಿದಿನ ಆಕಾಶವಾಣಿಯನ್ನ ಆಲಿಸ್ತಾ ಇರ್ತೀರಾ?
3: ಹೌದು ಮೇಡಮ್, ಆಕಾಶವಾಣಿ ಕೇಳ್ತಾನೆ ಇರ್ತೀವಿ ಮೇಡಮ್, ಬೆಳಿಗ್ಗೆಯಿಂದ ಸಂಜೆ ತನಕ.
2: ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಇದೀಗ ನಮ್ಮ ಭಾರತಿಯಲ್ಲಿ ಪ್ರಸಾರ ಆಗ್ತದೆ, ಆಲಿಸಿ. ಈಗ ಕೇಳಿ, ಬರಗಾಲ ಚಲನಚಿತ್ರದಿಂದ ಈ ಒಂದು ಗೀತೆ ಕಡಬಗೆರೆ ಮುನಿರಾಜು ಅವರ ಧ್ವನಿಯಲ್ಲಿ, ಆರ್ ಮಹಾಂತೇಶ್ ಅವರ ಸಾಹಿತ್ಯ, ವಿ ಲೋಕಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಈಗ ನಮ್ಮ ನಮಸ್ತೆ ಸರ್, ದಯಮಾಡಿ ಲೈನಲ್ಲಿ ಬಂದು ಮಾತಾಡಿ. ಓಕೆ, ಯಲಹಂಕದಿಂದ ವಿನಾಯಕ್ ಅವರು ಕರೆ ಮಾಡಿದ್ರು, ಹಾಗೆ ಅವರ ನೆಚ್ಚಿನ ಗಿಟಿ ಯಾವುದು ಅಂತ ಕೇಳಿದ್ರು, ಲೈನಲ್ಲೇ ಇದ್ರು, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಹಾಗಾಗಿ ಅವರು ಕೇಳಿದಂತಹ ಒಂದು ಗಿಟಿ ಇದೀಗ ಹೆಸರು ಆಗ್ತದೆ. ಸುಸಿದರಿಂದ ಸೌಭಾಗ್ಯ ಚಲನಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ.

0: ನಮಸ್ತೆ. ನಮಸ್ತೆ ಸರ್, ಕೇಳಿಸ್ತಿದೆಯಲ್ಲ?
1: ಹಲೋ,
0: ಲೈನ್ಲಿದ್ರೆ ಮಾತಾಡಬಹುದು. ಕೃಷ್ಣಮೂರ್ತಿ ಅವರೇ, ಓಕೆ. ಇದೀಗ ಅವರು ಕೇಳಿದಂತಹ ಗೀತೆ ಭಾಗ್ಯವಂತರು ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

0: ಈಗ ಏನಾದ್ರೂ ನಮ್ಮ ಕೇಳಿಗರ ಧ್ವನಿ ಕೇಳಿಸುತ್ತಾ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್.
0: ಮ್ಯಾಮ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು?
1: ನಾವು ಲಕ್ಕುಂಡಿಂದ ನಂತ ಅಂತ ಮೇಡಮ್.
0: ಓಕೆ, ಹೇಳಿ, ಯಾವ ಒಂದು ಗೀತೆಯನ್ನ ಪ್ರಸಾರ
1: ಮಾಡ್ಬೇಕಾಗಿತ್ತು? ಹೋಗಿಲ್ಲ ಹಾಡ ಚಂದನ ಅಂತ.
0: ಓಕೆ, ಆ ಗೀತೆ ನಿಮ್ಗೆ ಇಷ್ಟನಾ?
1: ಏನ್ ಮೇಡಮ್?
0: ಆ ಗೀತೆ ನಿಮ್ಗೆ ಯಾಕೆ ಇಷ್ಟ ಮ್ಯಾಮ್?
1: ಚೆನ್ನಾಗಿದೆ ಮೇಡಮ್, ಚಲೋ ಇತ್ತು ಕೇಳಕ್ಕೆ.
0: ನೀವೇನ್ ಮಾಡ್ಕೊಂಡಿದ್ದೀರಾ ಊರಲ್ಲಿ? ನೀವೇನ್ ಮಾಡ್ಕೊಂಡಿದ್ದೀರಾ ಮ್ಯಾಮ್?
1: ಗೃಹಿಣಿ ಮೇಡಮ್.
0: ಗೃಹಿಣಿ. ಓಕೆ, ಊಟ ಎಲ್ಲ ಆಯ್ತಾ ನಿಮ್ದು? ಸಿದ್ಧತೆ, ಊಟದ ಸಿದ್ಧತೆ ಕೇಳಿಸ್ತಿದ್ಯಾ? ನಾ ಮಾತಾಡ್ತಿರೋದು
1: ಸಣ್ಣ ಕೇಳ್ತಾ ಮೇಡಮ್, ವಯಸ್ಸು ಕೇಳ್ತಾ ಇಲ್ಲ ಸರ್.
0: ಹೌದಾ? ಓಕೆ ಮ್ಯಾಮ್, ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆನ ಇದೀಗ ಪ್ರಸಾರ ಮಾಡ್ತೀವಿ. ಈಗ ಕೇಳಿ, ನಿನ್ನೆ ಪ್ರೀತಿಸುವೆ ಚಲನಚಿತ್ರದಿಂದ ಚಿತ್ರ ಮತ್ತು ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಹಾಗೆ ಈಗ ನಿಮ್ಗೆ ಕರೆ ಮಾಡಿದವರು ನಿಮ್ ಅವರ ಧ್ವನಿನ ನೀವು ಕೇಳಿಸಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್. ಅರೇ
0: ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಹೊನ್ನೂರಲ್ಲಿ ಅಂತ ಮೇಡಮ್. ಅರೇ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು?
1: ಕೃಷಿ ಮಾಡ್ತೀನಿ, ಜೊತೆಗೆ ಒಂದ್ ಸಣ್ಣದ ಅಂಗಡಿ ಇಟ್ಕೊಂಡಿನಿ.
0: ಓಕೆ, ಏನ್ ಅಂಗಡಿ ಇಟ್ಕೊಂಡಿದ್ದೀರಾ?
1: ಕಿರಾಣಿ ಅಂಗಡಿ ಮೇಡಮ್. ಅರೇ
0: ಓಕೆ, ಕೃಷಿಯಲ್ಲಿ ಏನೇನ್ ಬೆಳಿತಿದ್ದೀರಾ ಸರ್ ಸದ್ಯಕ್ಕೆ?
1: ಮೇಡಮ್ ಅರೇ, ನಾವು ಈಗ ಸದ್ಯ ರಾಗಿ ಅದೆಲ್ಲ ಬೇಸಿಗೆ ಬೆಳೆದಿದ್ವಿ. ಈ ಸದ್ಯ ಅಡಿಕೆ ಬಾಳೆ ಇದೆ ಮೇಡಮ್. ಅರೇ
0: ಓಕೆ, ಮಳೆ ಏನಾದ್ರು ಆಗಿದೆಯಾ ಸರ್ ನಿಮ್ ಸೈಡ್?
1: ಹಲೋ,
0: ಮಳೆ ಆಗಿದೆಯಾ ಸರ್ ನಿಮ್ ಸೈಡ್?
1: ಮಳೆ ಮೊನ್ನೆ ಆಗಿದೆ ಮೇಡಮ್. ಅರೇ ಮಳೆ ಕಡಿಮೆ, ಗುಡುಗು ಮಿಂಚು ಬಿಸಿಲು ಬಾಳ ಆಯ್ತು. ಮಳೆ ಅಂತ ಆಗಿದೆ, ಅಂತ ಸಂಪಸೆ ಆಗಿಲ್ಲ. ಇದು ಗುಡುಗು ಮಿಂಚು ಸಿಟ್ಲು ಮಾತ್ರ ಬಹಳ ಇತ್ತು ಮೇಡಮ್.
0: ಓಕೆ, ಇದೆಲ್ಲದರ ನಡುವೆ ನಮ್ಮ ಆಕಾಶವಾಣಿಯನ್ನು ಕೂಡ ನೀವು ಆಲಿಸ್ಕೊಳ್ತಾ ಇರ್ತೀರಾ?
1: ಹೌದು ಮೇಡಮ್, ಕೇಳ್ತಾ ಇರ್ತೀನಿ ಯಾವಾಗಲೂ.
0: ಓಕೆ ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಮೇಡಮ್. ಅರೇ ಪದಬಂಧ ಆಗಿರ್ಬೋದು, ಕ್ವಶನ್ ಆನ್ಸರ್ ಆಗಿರ್ಬೋದು, ಕೇಳ್ತಾ ಇರ್ತೀನಿ ಮೇಡಮ್. ಅರೇ
0: ಸದಾ ಕೇಳ್ತಾ ಇರಿ ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಇದೀಗ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ ಕೇಳಿ. ಸ್ನೇಹಾಂಜಲಿ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಲಕ್ಷ್ಮಿ ಅವರ ಧ್ವನಿಯಲ್ಲಿ, ಗಿರೀಶ್ ಕಂಪಾಲ್ಪುರ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು?
1: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್ ಅವ್ರು ಮಾತಾಡೋದು ನಾನು.
0: ಓಕೆ. ಪ್ರತಿದಿನ ನಮ್ಮ ಆಕಾಶವಾಣಿನ ಕೇಳ್ತಾ ಇರ್ತೀರಾ?
1: ನಮ್ಗೆ ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಆಡಿದ್ರಿ ಮೇಡಮ್.
0: ಯಾವ ಒಂದು ಚಲನಚಿತ್ರ?
1: ಸ್ವಪ್ನ ಚಿತ್ರದಿಂದ ಅರ್ಪಣೆ ನಿನಗೆ ಅರ್ಪಣೆ ಈ ಹಾಡು ಪ್ರಸಾರ ಮಾಡ್ರಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ ಸರ್. ಆಕಾಶವಾಣಿನ ಪ್ರತಿದಿನ ನೀವು ಕೇಳ್ತೀರಾ?
1: ಎಲ್ಲ ನಾವು ಪ್ರತಿನಿತ್ಯ ಕೇಳ್ತೀರಿ ಮೇಡಮ್. ಪ್ರತಿ ಇದು ಮತ್ತೆ 4-5 ಗಂಟೆವರೆಗೂ ಪರಿಮಳ ಕಾರ್ಯಕ್ರಮ ಪ್ರಸಾರ ಮಾಡ್ತೀರಿ ಮೇಡಮ್. ತಪ್ಪದೇ ಕೇಳ್ತೀರಿ ಮೇಡಮ್.
0: ಇಷ್ಟ ಆಗಿದ್ಯಾ ಪರಿಮಳದ ಪಸರಿಸುವಿಕೆ ನಿಮ್ಗೆ?
1: ಬಹಳ ಚೆನ್ನಾಗಿ ಮೂಡ್ಬಿಡ್ತೀರಿ ಮೇಡಮ್. ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿ ನೀಡ್ತೀರಲ್ರಿ, ಅದಕ್ಕೋಸ್ಕರ ತಪ್ಪದೇ ಕೇಳ್ತೀರಿ ಮೇಡಮ್.
0: ಖಂಡಿತ ಸರ್. ಹೀಗೆ ನಮ್ಮ ವಿವಿಧ ಭಾರತಿಯನ್ನ ಹಾಗೆ ನಮ್ಮ ಆಕಾಶವಾಣಿಯನ್ನ ಸದಾ ಆಲಿಸ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಕೇಳಿ. ಸ್ವಪ್ನ ಚಲನಚಿತ್ರದಿಂದ ಈ ಒಂದು ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವಿದೆ, ಹಾಗೆ ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಮಗುವು ಅರ್ಪಣೆ ಆಗೋದು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಯಾರಿದ್ದಾರೆ ಕೇಳೋಣ. ನಮಸ್ತೆ.
1: ಹಲೋ ಮೇಡಮ್.
0: ನಮಸ್ತೆ ಮ್ಯಾಮ್.
1: ಹಲೋ.
0: ಹಾ ಕೇಳಿಸ್ತಿದೆ ಅಲ್ವಾ? ಹಾ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ರಾಜಾಜಿನಗರದಿಂದ ರಮಾ ಅಂತ.
0: ಓಕೆ, ನಿಮ್ಮ ಹೆಸರೇನು ಮ್ಯಾಮ್?
1: ರಮಾ.
0: ಓಕೆ, ಯಾವ ಒಂದು ಗೀತೆಯನ್ನ ಪ್ರಸಾರ ಮಾಡ್ಬೇಕಾಗಿ?
1: ಬಂಧನ ಪಿಕ್ಚರ್ ಇಂದ ಈ ಬಂಧನ.
0: ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ ಮ್ಯಾಮ್?
1: ನಾನು ಹೌಸ್ ವೈಫ್ ಅಮ್ಮ.
0: ಓಕೆ, ನಿಮ್ಮ ಕೆಲಸಗಳಿಗೆ ನಮ್ಮ ಆಕಾಶವಾಣಿ ಜೊತೆ ಆಗಿದೆಯಾ?
1: ಹಲೋ.
0: ಹಾ ಮ್ಯಾಮ್, ಕೇಳಿಸ್ತಾ? ಓಕೆ, ನೀವು ಮಾಡುವಂತ ಎಲ್ಲಾ ಕೆಲಸಗಳಿಗೆ ಆಕಾಶವಾಣಿ ನಿಮ್ಮ ಜೊತೆ ಆಗಿದೆಯಾ ಅಂತ ಕೇಳಿದೆ, ಅಂದ್ರೆ ಪ್ರತಿದಿನ ಆಕಾಶವಾಣಿ. ಓಕೆ
1: ಮ್ಯಾಮ್,
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ
1: ಮಾತಾಡಿದ್ದಕ್ಕಾಗಿ ನನಗೆ ತುಂಬಾ ಸಂತೋಷ ಆಯ್ತು, ಧನ್ಯವಾದಗಳು.
0: ಓಕೆ ಮ್ಯಾಮ್, ನಮ್ಗೂ ಕೂಡ ಖುಷಿ ಆಯ್ತು. ಈಗ ಕೇಳಿ ಬಂಧನ ಚಲನಚಿತ್ರದಿಂದ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮಸ್ತೆ.
3: ಹಲೋ
2: ಸರ್. ನಮಸ್ತೆ.
3: ನಮಸ್ತೆ ಮೇಡಮ್.
2: ಹೇಳಿ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡಿದೀರಾ?
3: ಮೇಡಮ್, ಮಾದಪ್ಪ ಮೇಡಮ್, ಕಮಂಡಲ ಗುಂಜಿ, ಜಗೂರ್ ತಾಲೂಕಿಂದ.
2: ಓಕೆ, ಯಾವ ಒಂದು ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
3: ಮೇಡಮ್? ರಣರಂಗ ಚಿತ್ರದಿಂದ ಜಗವೇ ಒಂದು ರಣರಂಗ ಅಂತಿದಲ್ಲ ಮೇಡಮ್.
2: ಹಾ ಸರ್.
3: ಆ ಸಾಂಗ್ ಮೇಡಮ್
2: ಖಂಡಿತ ಪ್ರಸಾರ ಮಾಡ್ತೀವಿ. ನೀವೇನ್ ಮಾಡ್ಕೊಂಡಿದ್ದೀರಾ ಸರ್?
3: ಮೇಡಮ್
2: ಏನ್ ಮಾಡ್ಕೊಂಡಿದ್ದೀರಾ ಸರ್?
3: ನಾವು ರೈತರು ಇದೀವಿ ಮೇಡಮ್. ರೈತರು
2: ಈಗ ಏನ್ ಮಾಡ್ತೀರಾ ಸರ್ ಸದ್ಯಕ್ಕೆ ಕೆಲಸ?
3: ಈಗ ಸೋಲಾರ್ ಕೆಲ್ಸಕ್ಕೆ ಹೋಗ್ತೀವಿ ಮೇಡಮ್.
2: ಓಕೆ, ಏನ್ ಕೆಲಸ ಇರುತ್ತೆ ಸರ್?
3: ಸೋಲಾರ್ ಇಲ್ಲಿ ರೋಬೋ ಮಿಷಿನ್ ಓಡಿಸೋದು ಮೇಡಮ್, ಡ್ರೈ ಮಾಪ್ ಹಾಕೋದು.
2: ಓಕೆ, ರೋಬೋ ಎಲ್ಲ ಯೂಸ್ ಮಾಡ್ತಿದ್ದೀರಾ ನೀವು? ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಕೇಳಿ ನಿಮ್ಮ ನೆಚ್ಚಿನ ಗೀತೆ ಚಲನಚಿತ್ರದಿಂದ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಬಗ್ಗೆ ಬ ಜಗವೇ ಒಂದು ರಣರಂಗ.
1: ನಮಸ್ತೆ ಸರ್, ಮಾತಾಡ್ತೀರಾ? ಕೇಳಿಸ್ತಿದ್ಯಲ್ಲ.
2: ಹಲೋ ಮೇಡಮ್.
1: ಹಾ ಹೇಳಿ ಹೇಳಿ ಮ್ಯಾಮ್, ಎಲ್ಲಿಂದ ಕರೆ ಮಾಡ್ತಿದ್ರ? ನಿಮ್ಮ ಹೆಸರೇನು?
2: ಮೇಡಮ್ ನಾವು ಯಲಹಂಕ ಒಂದು ಮಮತಾ ಅಂತ.
1: ಹಾ
2: ನಮ್ಮ ಗುರು ಭಕ್ತಿ ಫಿಲಮ್ ಅಲ್ಲಿ ರಾಜ್ಕುಮಾರ್ ಭಾರತಿ ಮತ್ತೆ ವಾಣಿಜ್ಯ ರಮಾಡ್ ಹಾಡಿರೋ ಹಾಡಿದೆ.
1: ಎಸ್ ಮ್ಯಾಮ್.
2: ಅದು ಬಂದು ಸಾಗರದ ಕನ್ನಿಕೆಯೋ ಅಂತ ಹಾಡಿದೆ.
1: ಖಂಡಿತ ಗೀತೆನ ಪ್ರಸಾರ ಮಾಡ್ತೀವಿ. ನೀವೇನ್ ಮಾಡ್ಕೊಂಡಿದ್ದೀರಾ ಮ್ಯಾಮ್?
2: ನಾವು ಪರಿಶೀಲಿತ ಎಲ್ಲ ವ್ಯಾಪಾರ ಮಾಡ್ತೀವಿ ಮೇಡಮ್.
1: ಓಕೆ ಓಕೆ, ವ್ಯಾಪಾರ ಎಲ್ಲ ಚೆನ್ನಾಗಾಗ್ತಿದ್ಯಾ?
2: ಪರವಾಗಿಲ್ಲ ಮೇಡಮ್, ತಿಂಗಳು ಕೊನೆಯಲ್ಲಿ ಡಲ್ ಆಗಿದೆ.
1: ಓಕೆ ಮ್ಯಾಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗ್ತಿದೆ. ಗುರುಭಕ್ತಿ ಚಲನಚಿತ್ರದಿಂದ ರಾಜ್ಕುಮಾರ್ ಭಾರತಿ ಮತ್ತು ಛಾಯಾ ಬಿಆರ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ನಮಸ್ತೆ.
1: ನಮಸ್ತೆ
0: ಸರ್, ಹೇಳಿ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ರಂಕೇಶ್ ಅಂತ, ಎಸ್ ಬಿ ಎಂ ಕಾಲೋನಿ, ಬ್ಯಾಂಗ್ಳೂರು.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್?
1: ಬ್ಯಾಂಕಿಂಗ್ ಲೈನ್ ಅಲ್ಲಿ ಕನ್ಸಲ್ಟೆಂಟ್ ವರ್ಕ್ ಮಾಡ್ತಾ ಇದ್ದೀವಿ, ಮಾರ್ಕೆಟಿಂಗ್.
0: ಓಕೆ, ಇವತ್ತು ಯಾವ ಒಂದು ಗೀತೆಯನ್ನ ಪ್ರಸಾರ ಮಾಡಬೇಕಾಗಿತ್ತು?
1: ದರ್ಶನ್ ಫಿಲಮಿಂದ ಓ ಸೂರ್ಯ ನಿನಗೆ ಅಂತ.
0: ಓಕೆ, ಆಕಾಶವಾಣಿ ಕೇಳಿಸ್ಕೊತಾ ಇರ್ತೀರಾ? ಆಕಾಶವಾಣಿ ಕೇಳಿಸ್ಕೊತೀರಾ ಸರ್? ದಿನ
1: ಕಾರ್ಯಕ್ರಮ ಕೇಳ್ತಾ ಇರ್ತೀವಿ. ಎಲ್ಲ
0: ಯಾವ ಕಾರ್ಯಕ್ರಮ ನಿಮಗೆ ಇಷ್ಟ?
1: ಮಿಕ್ಸಿಂಗ್ ಅಲ್ಲಿ ಯಾವೆಲ್ಲ ಸೆಲೆಕ್ಟೆಡ್ ಪ್ರೋಗ್ರಾಮ್ಗಳು ಮಾಡಿ ಕೇಳ್ತಾ ಇರ್ತೀವಿ. ಇದು ನಿಮ್ಮದೆಲ್ಲ ಕೆಲವು ಕಾರ್ಯಕ್ರಮಗಳು ಸೆಲೆಕ್ಟೆಡ್ ಮಾಡಿ ಕೇಳ್ತಾ ಇರ್ತೀವಿ.
0: ಓಕೆ ಸರ್, ಓಕೆ. ಹೀಗೆ ಆಕಾಶವಾಣಿನ ಅಲಿಸ್ತಾರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಕೇಳಿ ದರ್ಶನ್ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗ್ತದೆ ಇನ್ನೇನು 1 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿಂದು ನಡೆದ ಭಯೋತ್ಪಾದನಾ ವಿರೋಧಿ ದಿನದ ಆಚರಣೆ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ರಾಜ್ಯ ಸರ್ಕಾರ ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸಲು ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಅಶೋಕ ಆರೋಪಿಸಿದ್ದಾರೆ. ಎಬೋಲಾ ಪೀಡಿತ ಪ್ರದೇಶಗಳಿಂದ ಬರುವ ಪ್ರಯಾಣಿಕರಿಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಸಾರ್ವಜನಿಕ ಆರೋಗ್ಯ ಸಲಹೆ ನೀಡಿದೆ. ಉಗಾಂಡ ಮತ್ತು ದಕ್ಷಿಣ ಸುಡಾನ್ನಿಂದ ಆಗಮಿಸುವ ಪ್ರಯಾಣಿಕರಿಗೆ ಈ ಸಲಹೆ ಅನ್ವಯಿಸಲಿದೆ. ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕ ಬಲವರ್ಧನೆಗೊಳಿಸಲು ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ತಪಾಸಣೆ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಗ್ರಾಹಕರಿಗೆ ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. 2026 ನಾಗರಿಕ ಸೇವೆಗಳ ಪರೀಕ್ಷೆಯ ಪರೀಕ್ಷಾ ಕೇಂದ್ರಗಳ ದಟ್ಟಣೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಭುವನೇಶ್ವರ, ಕಾನ್ಪುರ ಮತ್ತು ಮೀರತ್ನಲ್ಲಿ 3 ನೂತನ ಪರೀಕ್ಷಾ ಕೇಂದ್ರಗಳನ್ನು ಪರಿಚಯಿಸಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ 2 ಸೇರಿದಂತೆ ಒಟ್ಟು 23 ಸದಸ್ಯರಿಗೆ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣವಚನ ಬೋಧಿಸಿದರು. ಭಾರತದ ಮಹಿಳಾ ಹಾಕಿ ತಂಡ ಇಂದು ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡು ಇದೇ 26, 27, 29 ಮತ್ತು 30 ಪರ್ತ್ ಹಾಕಿ ಕ್ರೀಡಾಂಗಣದಲ್ಲಿ ಆತಿಥೇಯರ ವಿರುದ್ದ 4 ಪಂದ್ಯಗಳನ್ನು ಆಡಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

ಸಮಯ 1:02 ಆಗಿದೆ. ಇದೀಗ ಚಲನಚಿತ್ರ ಗೀತೆಗಳನ್ನ ಕೇಳುವ ಈ ಹೊತ್ತಿನಲ್ಲಿ ಮೊದಲಿಗೆ ಕೇಳಿ ಸಂಚಿತ್ ಹೆಗಡೆ ಮತ್ತು ಸುಪ್ರಿಯಾ ರಾಮ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಧರ್ಮವೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಬ್ರಹ್ಮಚಾರಿ ಚಲನಚಿತ್ರದಿಂದ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಾರೆ.

0: ಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾ ಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾ ಕಿರಣ ಯೋಜನೆಯ ಆಶಯ.
0: ಆಶಾ ಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗ್ ಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ದ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ದದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ದದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने ह्यूमैनिटी के प्रति अपना दायित्व बखूबी निभाया. ಶಾಂತಿ ಔರ್ ಸೇವಾ ಕೆ ಆದರ್ಶೋ ಕೆ ಪ್ರೇರಿತ ಹೋಕರ್ ಭಾರತ್ ನೆ ಅಪ್ನಿ 60 ಪ್ಯಾರಾ ಫೀಲ್ಡ್ ಆಂಬ್ಯುಲೆನ್ಸ್ ಯೂನಿಟ್ ಕೆ ಮಾಧ್ಯಮ ಸೆ ಇಸ್ ಬಾರ್ ಮೆ ಯೋಗದಾನ್ ದಿಯಾ.
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ

0: ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಡ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967 ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32 ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ CDSCO ಆದೇಶ ಹೊರಡಿಸಿದೆ. 2020 ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬ

ಆಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು, ಅವರು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಮಸ್ತೆ, ಶುಭ ಮಧ್ಯಾಹ್ನ ಎಲ್ಲ ಆತ್ಮೀಯ ಕೇಳುಗರಿಗೆ. ನಮ್ಮ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಹಾಡುಗಳನ್ನ ಕೇಳುವಂತಹ ನಮ್ಮ ನಾಡು, ಈ ನಾಡು ಆಳವಾದ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಬಾಂಧವ್ಯಕ್ಕೆ ಸಂಪರ್ಕ ಅಂತ ಹೇಳ್ಬೋದು. ಶ್ರೀಮಂತ ಪರಂಪರೆ ಮತ್ತು ಪ್ರಕೃತಿ, ಸುಂದರ ಭಾಷೆಯ ನಾಡು ನಮ್ಮ ಕರ್ನಾಟಕ. ಹಾಗೆ ಕರ್ನಾಟಕದ ರಾಜಧಾನಿ ನಮ್ಮ ಬೆಂಗಳೂರು, ಸಿಲಿಕಾನ್ ಸಿಟಿ, ಹಾಗೆ ಉದ್ಯಾನ ನಗರಿ ಅಂತ ಕೂಡ ಹೆಸರಾಗಿದೆ. ತನ್ನದೇ ಆದಂತಹ ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ, ಜೊತೆಗೆ ಅನೇಕ ಜನರಿಗೆ, ವಿದ್ಯಾರ್ಥಿಗಳಿಗೆ ಜೀವನವನ್ನು ಕಂಡುಕೊಳ್ಳುವ ಮತ್ತು ಕಟ್ಟಿಕೊಳ್ಳುವಂತಹ ಅವಕಾಶವನ್ನು ನಿರ್ಮಿಸಿದೆ. ಹಾಗೆ ಅನಿವಾರ್ಯವಾಗಿಯೂ ಅವಶ್ಯಕವಾಗಿಯೂ ಬೆಂಗಳೂರಿನಲ್ಲಿ ಬಂದು ಜೀವನವನ್ನು ನಡೆಸಬೇಕಾಗತ್ತೆ. ಹಾಗೆ ಇನ್ನು ಕೆಲವೊಂದು ಸರಿ ಅನಿವಾರ್ಯವಾಗಿ ಒಂದು ದಿನ ಅಥವಾ ಎರಡು ದಿನಕ್ಕೆ ನಾವು ಬೆಂಗಳೂರಿಗೆ ಬಂದು ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಇದರ ಅವಶ್ಯಕತೆ ಏನು, ಅನಿವಾರ್ಯತೆ ಏನು, ಹಾಗೆ ಏನಕ್ಕೆ ಇದು ಇಷ್ಟು ಅವಶ್ಯಕವಾಗಿದೆ, ಹಾಗೆ ನಮ್ಮ ಬೆಂಗಳೂರಿನ ನೋಟ ಹೇಗಿರುತ್ತೆ ಅಂತಹ ಸಂದರ್ಭದಲ್ಲಿ ಅಂತ ಮಾತಾಡ್ತಾ ಸಾಗ್ಬೋದು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳಿ, ಯೆಲ್ಲೋ ಬೋರ್ಡ್ ಚಲನಚಿತ್ರದಿಂದ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ರಚನೆ, ಅದ್ವಿಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ದೇಶ ವಿದೇಶಗಳಿಂದ ತಮ್ಮ ಕನಸುಗಳನ್ನ ಮೂಟೆಯನ್ನ ಹೊತ್ಕೊಂಡು ಬರ್ತಾರೆ. ಹಾಗೆ ಆ ಕನಸುಗಳನ್ನೆಲ್ಲ ನನಸುಗಾಗಿ ಮಾಡ್ಬೇಕಂತೇಳಿ ಹೋರಾಟದ ಬದುಕನ್ನ ಬದಲಿಕ್ಕೆ ಅನೇಕ ಜನ ಬೆಂಗಳೂರಿಗೆ ಬರ್ತಾರೆ. ಕೆಲಸವನ್ನ ಹುಡುಕ್ತಾ ಬಂದ್ರೆ ಹಣವನ್ನ ಹುಡುಕ್ತಾ ಬರ್ತಾರೆ, ಹಾಗೆ ಜನರನ್ನ ಹುಡುಕೊಂಡು ಕೂಡ ಬರ್ತಾರೆ. ಯಾರೋ ತಮ್ಮ ಮನೆಯವರು ಬೆಂಗಳೂರಿಗೆ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು, ಹಾಗೆ ತಮ್ಮ ಕುಟುಂಬದವ್ರನ್ನ ನೋಡಿ ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತಾನು ಕೂಡ ಬಹಳ ಮಂದಿ ಬಂದಿರ್ತಾರೆ. ಎಲ್ಲರದ್ದು ಕೂಡ ನೋಟ ಒಂದೊಂದು ರೀತಿ ಇರುತ್ತೆ. ತಾನು ಇಲ್ಲೇ ಬದುಕ್ತಾ ಇದ್ದೀನಿ ಅಂದರೆ ನನಗೆ ಅನ್ನ ಕೊಟ್ಟಂತಹ ಊರು ಬೆಂಗಳೂರು ಅಂತ ಹೇಳೋರು ಇದ್ದಾರೆ. ಹಾಗೆ ಒಂದು ಕ್ಷಣ ಅಥವಾ ಒಂದು ದಿನ ಏನಾದರೂ ಬೆಂಗಳೂರಿಗೆ ಬಂದೋಗೋರು ಅಯ್ಯೋ ಆ ಬೆಂಗಳೂರು ಜೀವನ ಸಾಕಪ್ಪ ಅನ್ನೋರು ಕೂಡ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ನನ್ನ ತಮ್ಮ ಚಲನಚಿತ್ರದಿಂದ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಘಂಟಸಾಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಕೇಳಿ.

ಇನ್ನು ಈ ಬೆಂಗಳೂರಿನಲ್ಲಿ ಎಲ್ಲ ಸಂಸ್ಕೃತಿಯ ಜನರನ್ನ ನಾವು ಕಾಣಬಹುದು, ಹಾಗೆ ವಿವಿಧತೆಯಲ್ಲಿ ಏಕತೆಯಿಂದ ನಾವು ಬಳಸ್ತಾ ಇದ್ದೀವಿ ಪದನ. ಆದ್ರೆ ಇಲ್ಲಿ ನಾವು ಕಣ್ತುಂಬಿಕೊಳ್ಬಹುದು ಅಂತ ಹೇಳ್ಬೋದು. ಬೇರೆ ಬೇರೆ ದೇಶ ವಿದೇಶ ಹಾಗೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತವ್ರು ಕೂಡ ಇರ್ತಾರೆ. ಸೊ ಆ ಭಾಷೆಯ ಸೊಗಡನ ನಾವಿಲ್ಲಿ ಸವಿಬಹುದು ಅಂತ ಹೇಳ್ಬೋದು. ಹಾಗೆ ಆ ಕನ್ನಡವನ್ನ ಮಾತನಾಡುವ ರೀತಿ ಬೇರೆ ಇರ್ಬೋದು, ಅವರ ನಡಾವಳಿ ಬೇರೆ ಇರ್ಬೋದು, ಇದೆಲ್ಲದನ್ನು ಕೂಡ ನಾವು ಗಮನಿಸಬಹುದು. ಹಾಗೇನೆ ಅವರ ಜೀವನ ಶೈಲಿಯಲ್ಲೂ ಕೂಡ ನಾವು ವಿಭಿನ್ನತೆಗಳನ್ನ ನಾವು ಗಮನಿಸಬಹುದು. ಒಬ್ಬೊಬ್ಬರದು ಒಂದೊಂದು ರೀತಿಯ ವಿಭಿನ್ನತೆ ಅನ್ನೋದನ್ನ ನಾವು ಕಾಣಬಹುದು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಅತಿ ಮಧುರ ಅನುರಾಗ ಚಲನಚಿತ್ರದಿಂದ.

ದಡ್ಡರಾಗ್ಲಿ ಬುದ್ಧಿವಂತರಾಗ್ಲಿ ಹಳ್ಳಿ ಅಥವಾ ನಗರ ಅಂತೇಳಿ ಕೇಳಿ ವ್ಯತ್ಯಾಸ ಮಾಡಿಕೊಂಡು ಜೀವನವನ್ನ ಸಾಗಿಸೋದಿಲ್ಲ. ಅಲ್ಲಿನ ಜೀವನ ಶೈಲಿ ಬೇರೆ ಇರ್ಬೋದು ಅಥವಾ ಇಲ್ಲಿನ ಜೀವನ ಶೈಲಿ ಬೇರೆ ಇರ್ಬೋದು, ಹಾಗೆಯೇ ಅಲ್ಲಿನ ಅವಶ್ಯಕತೆಗಳು ಬೇರೆ ಇರ್ಬೋದು, ಇಲ್ಲಿನವರ ಅವಶ್ಯಕತೆಗಳು ಬೇರೆ ಇರಬಹುದು ಅಲ್ವಾ. ಹಾಗೆಯೇ ಬೆಂಗಳೂರು ಅಂದ ಕೂಡಲೇ ಕಣ್ಮುಂದೆ ಬರೋದು ಆ ವಾಹನಗಳು, ಆ ವಾಹನಗಳ ದಟ್ಟಣೆ, ಆ ಟ್ರಾಫಿಕ್ಕು ಮತ್ತು ಆ ಹಾರ್ನ್ ಸೌಂಡು, ಅದೆಲ್ಲದರ ನಡುವೆ ಹೀಗೆ ಕಣ್ಣಾಡಿಸಿದ ವಾಹನದಲ್ಲಿ ಏನಾದರೂ ಚಲಿಸ್ತಾ ಇದ್ರೆ ಆ ದೊಡ್ಡ ದೊಡ್ಡ ಕಟ್ಟಡಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಅದರಲ್ಲೂ ಏನಾದರೂ ಹಳ್ಳಿಯಿಂದ ಮೊದಲ ಬಾರಿಗೆ ನಾವು ಏನಾದರೂ ಬಂದಾಗ ವಾ ಅಂತ ಅನ್ಸುತ್ತೆ. ಅದೇ ರೀತಿ ಏನಾದರೂ ಬೆಂಗಳೂರಿನಿಂದ ನಾವು ಬೇರೆ ಹಳ್ಳಿಗಳ ಕಡೆ ಹೋದಾಗ ಅಲ್ಲಿನ ಹಚ್ಚ ಹಸಿರನ್ನು ನೋಡಿದಾಗ ಆ ಪ್ರಕೃತಿಯ ಸೊಬಗಿಗೆ ನಾವು ಬೆರಗಾಗ್ತೀವಿ. ಅಂದರೆ ಅಲ್ಲಿನವರು ಇಲ್ಲಿ ಬಂದಾಗ ಒಂದು ರೀತಿಯ ಆಕರ್ಷಣೆ ಇದ್ರೆ, ಇಲ್ಲಿನವರು ಅಲ್ಲಿಗೆ ಹೋದಾಗಲೂ ಕೂಡ ಅದೇ ರೀತಿಯ ಒಂದು ಸೌಂದರ್ಯದ ಪ್ರಕೃತಿಯ ಆಕರ್ಷಣೆ ಸದಾ ಇರುತ್ತೆ. ಈಗ ಕೇಳಿ ಬೋರೇಗೌಡ ಬೆಂಗಳೂರಿಗೆ ಬಂದ ಚಲನಚಿತ್ರದಿಂದ ಒಂದು ಗೀತೆ, ಪಿ ಸುಶೀಲಾ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಕಣ್ಣಿಗೆ ಅಬ್ಬರ.

ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಚಲನಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ನಕುಲ್ ಅಭ್ಯಂಕರ್ ಅವರು ಧ್ವನಿಯಾಗಿದ್ರು. ಗೋಪಿ ಕೆರೂರ್ ಅವರ ಸಾಹಿತ್ಯ, ಅವಿನಾಶ್ ಬಾಸುತ್ಕರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಇನ್ನು ಈ ಬೆಂಗಳೂರು ಮತ್ತು ಈ ನಮ್ಮ ಕರ್ನಾಟಕದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಜನರಿಗೆ ಸ್ವಲ್ಪ ಈ ತಂತ್ರಜ್ಞಾನ ಮತ್ತು ಸರಳ ಜೀವನ ಅನ್ನೋದು ಬೆಂಗಳೂರಿನಲ್ಲಿ ಕಾಣಿಸುತ್ತೆ, ಹಾಗೆ ಸ್ವಲ್ಪ ಕಷ್ಟದ ಜೀವನ ಕೂಡ ಕಾಣಿಸುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಊರಲ್ಲೆಲ್ಲ ಏನಂದರೆ ಓಡಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಹೇಗಂದರೆ ಬಸ್ಗಳ ಸಂಖ್ಯೆ ಕಡಿಮೆ ಇರ್ಬೋದು ಅಥವಾ ಬಸ್ ಸ್ಟಾಪ್ಗೆ ತುಂಬ ದೂರ ಹೋಗೋದಿರುತ್ತೆ, ಈ ರೀತಿ ಒಂದು ಕಷ್ಟದ ಜೀವನವನ್ನು ನೋಡಿರ್ತಾರೆ. ಇನ್ನು ಇಲ್ಲಿಗೆ ಬಂದಾಗ ಏನಂದರೆ ಬಸ್ಗಳ ಸಂಖ್ಯೆ ತುಂಬ ಜಾಸ್ತಿನೇ ಇರುತ್ತೆ, ಹಾಗೆ ಅಲ್ಲಲ್ಲಲ್ಲೇ ತುಂಬ ಬಸ್ ಸ್ಟಾಪ್ಗಳಿರುತ್ತೆ. ಅದೆಲ್ಲದರ ನಡುವೆ ಆ ಬಸ್ನಲ್ಲಿ ಎಷ್ಟೊತ್ತು ಕಾಯ್ದ್ರೂ ಕೂಡ ಸೀಟ್ ಸಿಗದೇ ಇರುವಂಥ ಬಸ್ ಸಿಗ್ತದೆ ಅನ್ನೋದು ಕೂಡ ಸಮಸ್ಯೆ ಆಗ್ಬೋದು. ಇದು ಕೂಡ ಒಂದು ರೀತಿಯ ಏನು ವ್ಯತ್ಯಾಸ ಅಂತ ಹೇಳ್ಬೋದು. ಇನ್ನು ಮನೆಗಳಲ್ಲಿ ಬಂದಾಗ ಊರ್ಗಳ ಕಡೆ ಹೋದರೆ ಹೊಲಗಳಿಗೆಲ್ಲ ಹೋಗಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಹಾಗೆ ತಮ್ಮ ಬಿಡುವಿನ ಅವಧಿಯನ್ನು ಕಳಿಬೋದು. ಇನ್ನು ಅಲ್ಲಿಂದ ಇಲ್ಲಿಗೆ ಬಂದವರು ಏನಾಗುತ್ತೆ, ಬರೀ ಇಲ್ಲಿನ ಏನು ಈ ಪ್ರೇಕ್ಷಣೀಯ ಸ್ಥಳ ಅಥವಾ ವೀಕ್ಷಣೀಯ ಸ್ಥಳಗಳನ್ನ ನೋಡ್ತಾ ದೇವಸ್ಥಾನಗಳು ಮಾಲ್ಗಳನ್ನ ನೋಡ್ತಾರೆ, ಹಳ್ಳಿಗಳ ಕಡೆ ಹೊಲ ಗದ್ದೆ ಹಾಗೆ ಹಳ್ಳಿಯ ಜೀವನ ಶೈಲಿಯನ್ನು ಕಣ್ತುಂಬಿಕೊಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ರಚನೆ ಮತ್ತು ವಿಜಯಾನಂದ್ ಅವರ ಸಂಗೀತ ಸಂಯೋಜನೆ ಇದೆ. ಆನಂದ ಜ್ಯೋತಿ ಚಲನಚಿತ್ರದಿಂದ ಈ ಗೀತೆ.

0: ಇರುವಂತಹ ಮನೆ ಅಥವಾ ಮುಂದಿನ ರಸ್ತೆ ಬಿಟ್ಟರೆ ಬೇರೆ ಎಲ್ಲೂ ಓಡಾಡೋದಕ್ಕೆ ಜಾಗ ಇರೋದಿಲ್ಲ. ಆದರೆ ಅಲ್ಲಿ ಏನಿರುತ್ತೆ, ಹಳ್ಳಿಗಳಲ್ಲಿ ಸಿಕ್ಕಿದಂತಹ ಎಲ್ಲ ಮನೆಯಲ್ಲಿ ಎಷ್ಟು ಜನ ಸಿಗ್ತಾ ಇರ್ತಾರೋ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸ್ತಾ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಸಮಯ ಹೋಗೋದು ಗೊತ್ತಾಗಲ್ಲ. ಆದರೆ ಇಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಕೆಲಸಗಳಲ್ಲಿ ಸದಾ ನಿರತರಾಗಿರ್ತಾರೆ. ಅವರಿಗೆ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಯಾವಕಾಶ ಇರದೇ ಇರೋ ರೀತಿ ಇರುತ್ತೆ. ಅಂಥದ್ರಲ್ಲಿ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಸಮಯ ಕೊಡೋಕ್ಕಾದರೂ ಎಲ್ಲಿ ಸಮಯ ಇರುತ್ತೆ ಅಲ್ವಾ? ಇದು ಒಂಥರ ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಹಳ್ಳಿಗಳಲ್ಲಿ ಕೆಲಸ ಮಾಡುವಾಗಲೂ ಮಾತಾಡ್ತಾರೆ, ಕೆಲಸಕ್ಕೆ ಹೋಗುವಾಗ ನಡ್ಕೊಂಡು ರಸ್ತೆಯಲ್ಲಿ ಹೋಗುವಾಗಲೂ ಕೂಗಿ ಕೂಡ ಮಾತಾಡುವಂತಹ ಪದ್ಧತಿಗಳು ಈಗಲೂ ಕೂಡ ರೂಢಿಯಲ್ಲಿದೆ ಅಂತ ಭಾವಿಸ್ತೀನಿ. ಈಗ ಕೇಳಿ ಮತ್ತೊಂದು ಗೀತೆ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ. ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಬಾಂಧವ್ಯ ಚಲನಚಿತ್ರದಿಂದ ಈ ಗೀತೆ.
1: ಬನ್ನಿ ಸ್ವಾಮಿ, ಬನ್ನಿ ಬದ್ದಿ ಬನ್ನಿ ಏನೋರೇ, ಮಲ್ಲೆ ಗಿಲ್ಲೆ ಜಾಜಿ ಗಿಟ್ಕೊಳ್ಳಿ,
2: ಬನ್ನಿ ತಾಯಿ, ಬನ್ನಿ ಅಮ್ಮ, ಬನ್ನಿ ಅಮ್ಮೋರೇ, ಹೂವು ಕಿವು ಜವನ ಕಿವನ ತಕಳಿ ತಕಳಿ ತಕಳಿ, ತಾಜಾ ಮಾಲು
1: ಇಲ್ಲ ತಂಗಳು ಮಾಲು,
2: ತಾಜಾ ಮಾಲು
1: ಮಾರಿಗೆ 60
2: 50
1: ಇಲ್ಲೂ 50
2: ಇಲ್ಲ 40
1: 50
2: 40
1: 50
2: 40
1: 50
2: ಏನಿದೆಲ್ಲಾ
1: ಕಾಂಪಿಟೇಷನ್, ವ್ಯಾಪಾರ

ಇನ್ನು ಹಳ್ಳಿಗಳಲ್ಲಿ ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಒಂದು ಬೆಲೆ ಸಿಗಬೇಕಂತ ಹೇಳಿದ್ರೆ, ಹಾಗೆ ಬಹಳ ಜನರಿಗೆ ನಾವು ಬೆಳೆದಂತಹ ಬೆಳೆಗಳು ತಲುಪಬೇಕಂತ ಹೇಳಿದಾಗ ಎಲ್ಲ ರೈತರು ಕೂಡ ಮೊದಲಿಗೆ ಬರೋದು ಈ ನಮ್ಮ ಬೆಂಗಳೂರಿಗೆ ಅಥವಾ ಈ ನಗರ ಪ್ರದೇಶಗಳಿಗೆ ಹೋಗಿ ತಮ್ಮ ಬೆಳೆಗಳನ್ನ ಅಲ್ಲಿ ಮಾರಾಟಕ್ಕೆ ಇಡ್ತಾರೆ ಅಂತ ಹೇಳ್ಬೋದು. ಅಂದರೆ ಹಳ್ಳಿಯ ಜನರು ಹೇಗೆ ನಗರದ ಜನರ ಮೇಲೆ ಡಿಪೆಂಡ್ ಆಗಿದಾರೋ, ಹಾಗೆ ನಾವು ಇಲ್ಲಿರೋರು ಕೂಡ ಹಳ್ಳಿಯಿಂದ ಬರುವಂತಹ ಉತ್ಪನ್ನಗಳ ಮೇಲೆ ನಾವು ಆಧಾರವನ್ನು ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಈಗ ಕೇಳಿ ಮಲ್ಲಿಗೆ ಹೂವೆ ಚಲನಚಿತ್ರದಿಂದ ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಗೀತೆ.

ಕನ್ನಡ ನಾಡು ನುಡಿ ಪರಂಪರೆ ಹಾಗೆಯೇ ಸಾಂಸ್ಕೃತಿಕ ಹೆಮ್ಮೆಯ ಒಂದು ಸಂಪರ್ಕ ಸೇತು ಈ ಬೆಂಗಳೂರು ಮತ್ತು ನಮ್ಮ ಕರ್ನಾಟಕ. ಇದರ ಬಗ್ಗೆ ಮಾತಾಡ್ತಾ ನಮ್ಮ ಈ ದಿನದ ನಮ್ಮ ನಾಡು ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ ಈ ಒಂದು ಗೀತೆಗೆ. ಸಂಯುಕ್ತ ಚಲನಚಿತ್ರದಿಂದ ಈ ಒಂದು ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆ ಇದೆ.

0: The Indian Meteorological Department, IMD, has issued a red color warning for heat wave to severe heat wave conditions over Uttar Pradesh, Madhya Pradesh and Vidarbh till tomorrow. An orange color warning for heat wave conditions has been issued over Delhi, Haryana and Chandigarh. Heat wave conditions are also expected over Punjab, Bihar, Chhattisgarh, Andhra Pradesh, Himachal Pradesh, Odisha, Rajasthan, Telangana and Uttarakhand today. And now before we end the bulletin, the headlines once again. India and Italy agree to further develop India-Middle East-Europe economic corridor for deepening economic relations. Government prohibits use of cosmetic as injection by consumers, professionals and aesthetic clinics. Centre issues health advisory for passengers arriving from or transiting through Ebola-affected countries. West Bengal government directs Vande Mataram compulsory as prayer song in all madrasas. Chief Minister C. Joseph Vijay-led cabinet in Tamil Nadu expanded to 32, including 4 women ministers. And in IPL cricket, Gujarat Titans to take on Chennai Super Kings in Ahmedabad this evening. And with that, we end the midday news.
1: Namaste. ಶುಭ ಮಧ್ಯಾಹ್ನ. ಸಮಯ ಆಗಿದೆ 2:15. ನೀವು ಟ್ಯೂನ್ ಮಾಡಿದ್ರ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಕಾರ್ಯಕ್ರಮ ಸ್ಪಂದನ.
2: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
3: ಸುಮತಿ ಅವರೇ, ಏನೋ ಒಂದು ಗೂಗಲ್ ಅಲ್ಲಿ ತುಂಬಾ ಹುಡುಕ್ತಿದ್ರಲ್ಲ, ಏನ್ ಸಮಾಚಾರ?
4: ಇಲ್ಲಿ ಗೂಗಲ್ ಅಲ್ಲಿ ಹುಡುಕ್ತಾ ಇದೆ ಕೃಷ್ಣಪ್ಪ, ಯಾವುದೋ ಒಂದು ವಿಚಾರ. ಈ ಗೂಗಲ್ ನ ಅನುವಾದಗಳು ಹೇಗಿರುತ್ತವೆ ಅಂತ ಯಾರೋ ಒಬ್ರು ಹಾಕಿದ್ದಾರೆ.
3: ತುಂಬಾ ಚೆನ್ನಾಗಿರುತ್ತೆ, ಆದ್ರೂ ಅಷ್ಟೇ ಅಹಾಸ್ಯಾಸ್ಪದವಾಗಿ ಕೂಡ ಇರುತ್ತೆ.
4: ಹೌದು, ಆಮೇಲೆ ಎಷ್ಟೊಂದು ಅಸಹಜವಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಭಾಷೆಯ ಒಂದು ಮಾಧುರ್ಯವನ್ನ ಎಲ್ಲೋ ಒಂದ್ ಕಡೆ ಅದು ಸಾರಾಸಗಟಾಗಿ ಕಳೆದು ಬಿಡುತ್ತೆ ಅಂತ. ಹಾಗೆ ಗೂಗಲ್ ನ ಅನೇಕ ಉದಾಹರಣೆಗಳು ಇದೆ. ಹಾಗಂತ ಗೂಗಲ್ ತಪ್ಪು ಹೇಳುತ್ತೆ, ಗೂಗಲ್ ಹೀಗೆ ಹಾಗೆ ಅಂತ ಅಲ್ಲ. ಗೂಗಲ್ ನಲ್ಲಿ ನಮಗೆ ಅದೊಂದು ಮಾಹಿತಿ ಕೋಶ, ನಮಗೆ ಅನೇಕ ಮಾಹಿತಿಗಳು ಸಿಗುತ್ತೆ. ಆದರೆ ಅಲ್ಲಿ ಸಿಕ್ಕಿದ್ದನ್ನು ಕೂಡ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಳ್ಬೇಕು. ಇದು ಸರಿಯಾ, ತಪ್ಪ, ಇದು ಹೇಳಿದ್ದೆಲ್ಲ ಹೌದಾ ಅಂತ.
3: ಅದರ ಒಂದು ಗೂಗಲ್ ಟ್ರಾನ್ಸ್ಲೇಷನ್ ಅನ್ನೋದು 100ಕ್ಕೆ 100 ಸರಿ ಇರುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಅದು ಸರಿಯಲ್ಲ.
4: ನೀವ್ ಯಾವಾಗ್ಲೂ ಜೋಕ್ ಹೇಳ್ತಾ ಇರ್ತೀರಲ್ಲ ಕೃಷ್ಣಪ್ಪ, ಇಲ್ಲೊಂದು ತಮಾಷೆ ಇದೆ ನೋಡಿ. ಇಲ್ಲಿ ಡೋಂಟ್ ಪಾಸ್ ಯೂರಿನ್ ಅಂತ ಒಂದು ಸಂದೇಶ ಇದೆ, ಒಂದು ಬರಹ ಇದೆ, ಫಲಕ. ಅದನ್ನ ಯಾರೋ ಗೂಗಲ್ಗೆ ಟ್ರಾನ್ಸ್ಲೇಷನ್ಗೆ ಕೊಟ್ಟಿದ್ದಾರೆ. ಅದು ಟ್ರಾನ್ಸ್ಲೇಟ್ ಮಾಡಿದೆ, ಇಲ್ಲಿ ಮೂತ್ರ ತೇರ್ಗಡೆ ಹೊಂದುವುದಿಲ್ಲ ಅಂತ. ಪಾಸ್ ಅಂದ್ರೆ ತೇರ್ಗಡೆ. ಇನ್ನು ಪ್ರಾದೇಶಿಕ ಮಟ್ಟದಲ್ಲಿ ಭಾಷೆಗಳು ಗೂಗಲ್ ನ ತಲುಪಿಲ್ಲ ಆದ ಕಾರಣ, ಅಥವಾ ಈ ಒಂದು
3: ಸುಧಾರಣೆ
4: ಆಗಬೇಕಾಗಿದೆ ಆದ ಕಾರಣ, ಎಲ್ಲ ಒಂದ್ ಕಡೆ ನಮಗೆ ಈ ರೀತಿಯಾದದ್ದು ಬರ್ತಾ ಇದೆ. ಮುಂಬರೋ ದಿನಗಳಲ್ಲಿ ಗೂಗಲ್ ಕೂಡ ಒಳ್ಳೆ ಸ್ವಚ್ಛ ಕನ್ನಡವನ್ನ ಮಾತನಾಡುತ್ತೆ, ಖಂಡಿತ ಮಾತಾಡುತ್ತೆ ಅಲ್ವಾ.
3: ಈಗ ಅದನ್ನ ದಿನೇ ದಿನೇ ಅದನ್ನ ಅಭಿವೃದ್ಧಿ ಪಡಿಸ್ತಾನೆ ಇರ್ತಾರೆ.
4: ಕೃಷ್ಣಪ್ಪ, ಈಗ ಯಾವ ಹಾಡು ಹಾಕೋಣ?
3: ಅಮೃತ ವರ್ಷಿಣಿ ಚಿತ್ರದಿಂದ ಒಂದು ಮಧುರವಾದಂತಹ ಹಾಡನ್ನ ಈಗ ಕೇಳಿಸೋಣ ನಮ್ಮ ಕೇಳುಗರಿಗೆ. ಬಲೆ ಬಲೆ ಚಂದದ ಚಂದ,
4: ಯಾರು ನೆನಪಿಸ್ಕೊತಾ ಇದ್ದೀರಿ ಕೃಷ್ಣಪ್ಪ?
3: ಆ ಚಿತ್ರದ ನಾಯಕಿಯನ್ನ.
4: ಈಗ ಒಂದು ಹಾಡು ಕೇಳೋಣ.
3: ಖಂಡಿತ.
4: ಯಾವ ಹಾಡು?
3: ಬಲೆ ಬಲೆ ಚಂದದ ಚಂದುಳ್ಳಿ
4: ಹೆಣ್ಣು ನೀನು. ತಳಿ ತಳಿ. ಓ ಸರಿ ಸರಿ ಸರಿ, ಬಹಳ ಜಾಣ್ಮೆ ಉತ್ತರ ಕೊಟ್ಟಿದ್ದೀರಾ, ಆಯ್ತು. ನಿಮಗೋಸ್ಕರ ಈ ಹಾಡು.
3: ಖಂಡಿತ.

0: ಇನ್ನು ಎಂದಿನಂತೆ ನಮ್ಮ ಇವತ್ತಿನ ಪತ್ರದ ಅಥವಾ ಎಲ್ಲ ದಿನಗಳ ಅಂತ ಹೇಳ್ಬಿಡ್ಬಹುದು ಕೆಲವರ ಹೆಸರುಗಳೇನಿದೆ, ಯಾಕೆಂದ್ರೆ ಅವರು ಪ್ರತಿದಿನ ನಮಗೆ ಮೇಲ್ ಮಾಡ್ತಾರೆ. ಪ್ರತಿದಿನ ಒಂದಲ್ಲ ಒಂದು ವಿಶೇಷವಾದ ಪ್ರಶ್ನೆ ಇರುತ್ತೆ, ಅಥವಾ ಅವರು ಕೇಳ್ತಾರೆ ಏನೋ ಒಂದು, ಅವರ ಅಸಮಾಧಾನವನ್ನ ಹೊರಗೆ ಹಾಕ್ತಾರೆ. ನಮ್ಮ ಒಬ್ರು ಶ್ರೋತರು ಅವರು ಓದ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ಅವರ ಹೆಸರನ್ನ ಓದಿ ನಾವು ಉತ್ತರ ಕೊಟ್ರೆ ಅವರು ನೀವು ಹಾರಿಕೆಯ ಉತ್ತರ ಕೊಟ್ರಿ ಅಂತಾರೆ. ನಾವು ಏನೇ ಹೇಳಿದ್ರು ಅವರು ಪ್ರತಿಯಾಗಿ ನಮಗೆ ಒಂದು ಉತ್ತರವನ್ನ ಕೊಡ್ತಾರೆ. ಪ್ರಬುದ್ಧ ಶ್ರೋತೃ ಹೀಗ ಅಂದ ತಕ್ಷಣ ಅವ್ರು ಯಾರು ಅಂತ ನಿಮಗೆ ಗೊತ್ತಾಯ್ತು ಕೃಷ್ಣಪ್ಪ?
1: ಸದ್ಯ ಗೊತ್ತಾಗ್ಲಿಲ್ಲ ಯಾರು ಅಂತ ಹೇಳಿ.
0: ಅವ್ರು ಯಾರಪ್ಪ ಅಂದ್ರೆ ನಮ್ಮ ಎನ್ಆರ್ ಪ್ರಸಾದ್ ಅವರು,
1: ರಾಜಾಜಿನಗರದ ಎನ್ಆರ್ ಪ್ರಸಾದ್.
0: ಹೌದು ಹೌದು, ಅವರು ನಮ್ಮ ಕಾರ್ಯಕ್ರಮ ಅಷ್ಟೇ ಅಲ್ಲ ಎಷ್ಟೊಂದು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳನ್ನ ಕೇಳ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ಅವರು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ ದೆಹಲಿಯ ಒಂದು ಬಹುಮಾನವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಶ್ರೋತೃ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಇಂಥ ಒಳ್ಳೆಯ ಶ್ರೋತೃ ವರ್ಗ ನಮಗಿದೆ ಅಂದ್ರೆ ಅದು ನಮಗ್ ತುಂಬಾ ಖುಷಿ.
1: ಖಂಡಿತ ಖಂಡಿತ.
0: ಆದ್ರೆ ಪ್ರತಿದಿನ ಅವರು ನಮ್ಮ ಇಮೇಲ್ ಓದ್ಲಿಲ್ಲ ಅಥವಾ ನನ್ನ ಮೆಸೇಜ್ ಓದ್ಲಿಲ್ಲ ಅಂದ್ರೆ ಪ್ರತಿದಿನ ನಾವು ಪ್ರಸಾದ್ ಅವರದೇ ಮೇಲ್ ಓದೋದು ಕಷ್ಟ ಆಗುತ್ತೆ ಅಲ್ವಾ?
1: ಈಗ ಪ್ರತಿದಿನ ಅವರೇನ್ ಇಮೇಲ್ ಕೂಡ ಕಳಿಸ್ತಾ ಇಲ್ಲ.
0: ಇವತ್ತಿನ ಮೇಲ್ ಅವರದು ಏನಿದೆಯಪ್ಪ ಅಂತಂದ್ರೆ, ನಾನು ಒಂದು ಮುಕ್ತವಾದ ಅಭಿಪ್ರಾಯವನ್ನ ಕಳಿಸಿದೀನಿ,
1: ಅದನ್ನ
0: ನೀವು ಓದ್ತಿರೋ ಇಲ್ವೋ ಗೊತ್ತಿಲ್ಲ.
1: ಖಂಡಿತ ಓದ್ತೀವಿ ನಾವು.
0: ರಾತ್ರಿ 9:00 ನೀವು ಪ್ರಸಾರ ಮಾಡ್ತಿರಲ್ಲ ಹಿಂದಿ ಮೆಲೋಡೀಸ್, ಇದು ನನಗೆ ತುಂಬಾ ತುಂಬಾ ತುಂಬಾ ಬೇಜಾರನ್ನ ತಂದಿದೆ.
1: ಏನಂತ ಯಾವ ತರ ಬೇಜಾರು?
0: ಯಾಕೆ ಇವರಿಗೆ ಬೇಜಾರು ಅಂದ್ರೆ, ನೀವು ಸರಿಯಾಗಿ ಹೆಸರುಗಳನ್ನ ಉಚ್ಚಾರ ಮಾಡೋದಿಲ್ಲ ಕೆಲವರು ಆರ್ಜೆಗಳು, ಆಮೇಲೆ ಅದೇ ಅದೇ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಏನೂ ಮಾತು ಇರೋದಿಲ್ಲ ಇಲ್ಲಿ, ನೀವು ನೇರವಾಗಿ ಬರೀ ಹಾಡುಗಳನ್ನ ಮಾತ್ರ ಪ್ರಸಾರ ಮಾಡ್ತೀರಿ. ಹಾಗೆ ನೋಡಿದ್ರೆ ಏನಾದ್ರೂ ಮಧ್ಯದಲ್ಲಿ ಒಂದ್ ಸ್ವಲ್ಪ ಮಾತು ಹೇಳುವಂತದ್ದು, ಒಂದು ಚೆನ್ನಾಗಿ ಒಂದು ಕಾರ್ಯಕ್ರಮದ ರೂಪುರೇಷೆ ಮಾಡುವಂತದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಿಂದೆ ಪ್ರಸಾರ ಆಗ್ತಾ ಇದ್ದ ಕೆಲವು ಕಾರ್ಯಕ್ರಮಗಳು ಮತ್ತೆ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವ ಅಂದ್ರೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಮೂಡಿ ಬರುವ ಛಾಯಾಗೀತ, ಆ ತರಹದ ಜನಪ್ರಿಯ ಗೀತೆಗಳಿಗೆ ನಾವು ಜನಪ್ರಿಯ ಕಾರ್ಯಕ್ರಮಗಳಿಗೆ ನಾವು ಹೋಲಿಸಿ ನೋಡಿದಾಗ ಇದು ತುಂಬಾ ಸಪ್ಪೆ ಅಂತ ಅನ್ಸತ್ತೆ.
1: ನೋಡಿ ಈಗ ಇತ್ತೀಚೆಗಷ್ಟೇ ನಾವು ಈ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದು. ಆಯ್ತಾ, ನಮ್ಮ ಎನ್ ಆರ್ ಪ್ರಸಾದ್ ಅವರ ಒಂದು ಅನಿಸಿಕೆಯಂತೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಸುಧಾರಣೆ ಮಾಡಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಗಮನ ಕೊಟ್ಟು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ. ಆದಷ್ಟು ಕೂಡ ಯಾವುದೇ ಹೆಸರುಗಳನ್ನ ಹೆಸರುಗಳ ಉಚ್ಚಾರಣೆಯನ್ನ ಸ್ಪಷ್ಟವಾಗಿ ಹೇಳುವಂತೆ ಅವರು ಸೂಚನೆ ಕೊಡೋಣ ಈ ನಿಟ್ಟಿನಲ್ಲಿ.
0: ಕೆಲವರು ಶ್ರೋತೃಗಳು ಯಾರಪ್ಪ ಅಂತಂದ್ರೆ, ಹೇಮಾ ಅವರು ಡಿ ಗ್ರೂಪ್ ಅಂದರಹಳ್ಳಿಯಿಂದ, ಹಾಗೆ ಅನ್ನಪೂರ್ಣ ಅಂತ ಕಾಮಾಕ್ಷಿ ಪಾಳ್ಯದಿಂದ, ಚೈತ್ರ ಕಿರಣ್ ಅವರು ದೇವರ ಚಿಕ್ಕನಹಳ್ಳಿಯಿಂದ, ಇವರೆಲ್ಲ ಏನು ಅವರು ಒಬ್ರು ಕೇಳ್ತಾರೆ ಒಂದು ಹಾಡು ಶೃಂಗಾರ ಕಾವ್ಯ ಹಾಡು ಕೇಳಿದ್ದಾರೆ, ಇನ್ನೊಬ್ರು ಅದೇ ರಾಗ ಅದೇ ಹಾಡು ಹಾಡು ಕೇಳಿದ್ದಾರೆ. ಈ ಮೇಲ್ಗೆ ಅವರು ಹಾಡುಗಳ ರಿಕ್ವೆಸ್ಟ್ ನ ಕಳಿಸೋದು ಬೇಡ ಅಂತ ನಾವು ಹೇಳಿದೀವಿ.
1: ಹೌದೌದು, ಈಗ ಹಾಡುಗಳ ರಿಕ್ವೆಸ್ಟ್ ಗಾಗಿ ಬೇರೆ ನಮ್ದು ಇಮೇಲ್ ಐಡಿ ಇದೆ, ಯಾವ್ದಂತ ಹೇಳ್ತೀರಾ ನೋಡಿ?
0: vbnimmahadu@gmail.com.
1: ನೋಡು, ಹಾಡಿಗಾಗಿ ಕೋರಿಕೆ ಸಲ್ಲಿಸುವವರು ಈ ಒಂದು vbnimmahadu@gmail.com ಹಾಡಿನ ಕೋರಿಕೆಯನ್ನ ಸಲ್ಲಿಸಬೇಕು. kannadavividbharati@gmail.com
0: ಹೌದು,
1: ಈ ಮೇಲ್ಗೆ ಏನು ವಿಳಾಸ ಕಳಿಸಿ, ಈ ಒಂದು ಮೇಲ್ಗೆ ಕಳಿಸುವಂತದ್ದು ಬರೀ ಸ್ಪಂದನಕ್ಕೆ ಸಂಬಂಧಪಟ್ಟ ಹಾಗೆ ಕೋರಿಕೆಗಳನ್ನ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಲ್ಲಿಸಬಹುದು.
0: ಸೊ ಚೈತ್ರ ಅವರು ಹಾಗೆ ನಮ್ಮ ಹೇಮಾ ಅವರು ಮತ್ತೆ ನಮ್ಮ ಎಲ್ಲ ಇತರ ಶ್ರೋತೃಗಳು ಇದನ್ನ ಗಮನಿಸಿದ್ದಾರೆ ಅಂತ ಭಾವಿಸೋಣ.
1: ಕನ್ನಡ ವಿವಿಧ ಭಾರತಿ ಮೇಲ್ಗೆ ತಮ್ಮ ಸಂದೇಶಗಳನ್ನು ಕಳಿಸಿದ್ರೆ ಅದು ನೇರ ನಮ್ಮ ಏನು ಸ್ಪಂದನ ಕಾರ್ಯಕ್ರಮಕ್ಕೆ ಅವು ಬಂದು ತಲುಪ್ತವೆ.
0: ಹೌದು ಹೌದು, ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಕೂಡ ಬರೀಬಹುದು. ವಿಳಾಸ ಹೇಳಿ ಕೃಷ್ಣಪ್ಪ.
1: ನಮ್ಮ ವಿಳಾಸ ನಿಲಯದ ನಿರ್ದೇಶಕರು,
0: ನಿಲಯ ನಿರ್ದೇಶಕರು
1: ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ,
0: ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ,
1: ಸ್ಪಂದನ ವಿಭಾಗ,
0: ಸ್ಪಂದನ ವಿಭಾಗ,
1: ರಾಜಭವನ ರಸ್ತೆ,
0: ರಾಜಭವನ ರಸ್ತೆ,
1: ಬೆಂಗಳೂರು,
0: ಬೆಂಗಳೂರು
1: 5656001. ಈ ವಿಳಾಸಕ್ಕೆ ಪತ್ರಗಳನ್ನು ಸಹ ನಮ್ಮ ಕೇಳುಗರು ಬರೆದು ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬಹುದು.
0: ಆಗ್ಲಿ, ಧನ್ಯವಾದಗಳು ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ. ಇಷ್ಟು ಚೆನ್ನಾಗಿ ನಮ್ಮೊಟ್ಟಿಗೆ ನೀವು ಮಾತಾಡ್ತೀರಿ, ನಿಮ್ಮ ಜೊತೆ ನಾವು ಸದಾ ಇದ್ದೇವೆ, ನಿಮ್ಮ ಮಾತುಗಳಿಗೆ ನಾವು ಕಿವಿಯಾಗ್ತೇವೆ, ಹಾಗೆ ನಮ್ಮ ಕಾರ್ಯಕ್ರಮಗಳಿಗೆ ನೀವು ಕಿವಿಯಾಗಿ ಅಂತ ಹೇಳ್ತಾ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮಲ್ಲಿರುವ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ ಹಾಗೂ
1: ನಾನು ಕೋಲಾರ ಕೃಷ್ಣಪ್ಪ ಮಾಡುವ
0: ನಮಸ್ಕಾರಗಳು. ಇದುವರೆಗೂ ಸ್ಪಂದನ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಬಿ ಕೆ ಸುಮತಿ ಮತ್ತು ಕೆ ವಿ ಕೃಷ್ಣಪ್ಪ ಅವರು.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ ಜಾಗರೂಕರಾಗಿರಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ದ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟ್ರದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾ

0: ಹೋರಾಟಗಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೇ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು ಎಲ್ಲ ಅಧಿಕಾರಿಗಳು ಸಂವಿಧಾನಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು kar.nic.in ಅಥವಾ ಕರ್ನಾಟಕ 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. June 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ Dr. MR Ravi ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ

ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ನಮಸ್ತೆ, ಶುಭ ಮಧ್ಯಾಹ್ನ ಎಲ್ಲ ಆತ್ಮೀಯ ಕೇಳುಗರಿಗೆ. ಚಿತ್ರತಾಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಮ್ಮ ಚಿತ್ರತಾಣದಲ್ಲಿ ಯಾವ ಒಂದು ಚಲನಚಿತ್ರದ ಗೀತೆಗಳನ್ನ ಆಲಿಸಬಹುದು ಅಂದರೆ 1997 ತೆರೆ ಕಂಡಂತಹ ಈ ಒಂದು ಚಿತ್ರದಲ್ಲಿ ರಮೇಶ್, ಚಾರುಲತಾ, ಅಮರ್, ಮಯೂರ, ಚೈತಾಲಿ ಮತ್ತು ಅಶೋಕ್ ಅವರು ಹಾಗೆ ಇತರರು ಅಭಿನಯವನ್ನು ಮಾಡಿದರು ಅಂತ ಹೇಳ್ಬೋದು. ಹಾಗೆ ಈ ಒಂದು ಚಲನಚಿತ್ರದ ನಿರ್ಮಾಪಕರು ಪಲ್ಲವಿ ಪ್ರಕಾಶ್ ಹಾಗೆ ಶೈಲೇಶ್ ವೈಭವ್ ಅವರಾಗಿದ್ದರು. ಇನ್ನು ನಿರ್ದೇಶಕರಾಗಿ ವಿ ಮನೋಹರ್ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರು. ಈ ಚಿತ್ರ ಓಮಲ್ಲಿಗೆ. ಇಂದು ಓಮಲ್ಲಿಗೆ ಚಲನಚಿತ್ರದ ಗೀತೆಗಳನ್ನ ಆಲಿಸಬಹುದು. ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆಯನ್ನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಅದ್ಭುತವಾದಂತಹ ಮಧುರ ಗೀತೆಗಳನ್ನ ಒಳಗೊಂಡಂತಹ ಚಿತ್ರ ಇದು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಕೃತಿಯನ್ನ ಕುರಿತಂತಹ ಚಿತ್ರನೂ ಇದೆ, ಹಾಗೇನೆ ಸಂತೋಷದಲ್ಲಿ ಹಾಡುವಂತಹ ಗೀತೆಗಳು ಕೂಡ ಇದೆ, ಹಾಗೆ ನೋವಾದಾಗ ಯಾವ ರೀತಿಯ ಗೀತೆಗಳನ್ನ ಹಾಡ್ಬೋದು ಅನ್ನೋದು ಇದೆ, ಹಾಗೆ ಲಾಲಿಯನ್ನ ಹಾಡುವಂತಹ ಹಾಡು ಕೂಡ ಈ ಒಂದು ಚಿತ್ರದಲ್ಲಿದೆ. ಈಗ ಕೇಳಿ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಸಮಯಾಗಿದೆ 2:56. ಇನ್ನು ಚಿತ್ರತಾಣ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಓಮಲ್ಲಿಗೆ ಚಲನಚಿತ್ರದಿಂದ ಈ ಒಂದು ಗೀತೆ ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಆಕಾಶವಾಣಿಗೆ 90.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು.

0: ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಸಮಯ ಆಗಿದೆ 3:00. ಈಗ ಕೇಳಿ ಕಾರ್ಯಕ್ರಮ, ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ.

0: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಮ್ಮ ಜೊತೆ ಪರಿಮಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಜಗತ್ತನ್ನ ಗೆದ್ದಂತಹ ಕನ್ನಡಿಗನ ಸಾಧನೆ, ಹಾಗೆ ಆ ಸಾಧನೆಯ ಕಡೆ ಸಾಕ್ತಾ ಇರುವಂತಹವ್ರಿಗೆ ಸ್ಫೂರ್ತಿಯ ಪರಿಮಳವನ್ನ ಒಟ್ಟಿಗೆ ನಾವೆಲ್ಲರೂ ಕೂಡ ಸವಿಯುವಂತಹ ಕ್ಷಣ ಅಂತ ಹೇಳ್ಬೋದು. 10 ಬಾರಿ ಗಿನ್ನಿಸ್ ದಾಖಲೆ ಪಡೆದಂತಹ ಮೊದಲ ಭಾರತದ ಕರಾಟೆ ಕನ್ನಡಿಗ ಇವರು ಅಂತ ಹೇಳ್ಬೋದು. ಹಾಗೆಯೇ 120 ಬಾರಿ ಕರಾಟೆಯಲ್ಲಿ ವಿಶ್ವ ದಾಖಲೆಯನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತದ ಕನ್ನಡಿಗ ಯಾರಪ್ಪ ಅವರು ಅಂತ ಹೇಳಿದ್ರೆ ಡಾಕ್ಟರ್ ಕರಾಟೆ ಎ.ಪಿ. ಶ್ರೀನಾಥ್ ಅವರು. ಸರ್, ಸ್ವಾಗತ ಸರ್ ಆಕಾಶವಾಣಿಗೆ.
1: ನಮಸ್ತೆ, ಜೈ ಹಿಂದ್.
0: ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀನಿ.
0: ಮತ್ತೆ ಸರ್, ಊಟ ಎಲ್ಲ ಆಯ್ತಾ?
1: ಆಯ್ತು ಆಯ್ತು ಮೇಡಮ್, ಊಟ ಎಲ್ಲ ಆಯ್ತು.
0: ಸರ್, ಮೊದಲಿಗೆ ಕರಾಟೆ ಅಂತ ಕೇಳಿದ ಕೂಡಲೇ ನೀವು ಒಬ್ಬ ಕರಾಟೆಯಲ್ಲಿ ನೀವು ಅಭ್ಯಾಸವನ್ನ ಮಾಡಿಕೊಂಡು ಅಥವಾ ಬೇರೆಯವ್ರಿಗೆ ಇವಾಗ ನೀವು ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸ್ಫೂರ್ತಿ ಯಾರು?
1: ಮೊಟ್ಟ ಮೊದಲ ಬಾರಿಗೆ ನನ್ನ ಸ್ಫೂರ್ತಿ ಬಂದು ಬ್ರೂಸ್ಲಿ ಅವರು.
0: ಓಕೆ,
1: ಅದು ನಿಮ್ಗೆ ಗೊತ್ತಿರತ್ತೆ. ಬ್ರೂಸ್ಲಿ ಅಂದ ತಕ್ಷಣ ಮೊದಲೆಲ್ಲ ಏನಿತ್ತು ಅಂದರೆ ದಪ್ಪಗಿರೋರು ಮಾತ್ರ ಕರಾಟೆ ಮಾಡೋದು ಅಂತ ಇತ್ತು. ಸಣ್ಣಗಿರೋರು ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತಹ ಮಹನೀಯರು ಬ್ರೂಸ್ಲಿ ಅವರು. ಹಾಗೆ ನನಗೆ ಜೀವನದ ಎಲ್ಲ ಆಗು ಹೋಗುಗಳು, ಸೋಲಿಂದ ಇರ್ಬೋದು ಅವಮಾನದಿಂದ ಇರ್ಬೋದು, ನನಗೆ ಸ್ಫೂರ್ತಿಯಾದವರು ಡಾಕ್ಟರ್ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರು, ಹಾಗೆ ನನ್ನ ಸಹೋದರರು ನಾಗೇಂದ್ರ ಬಾಬುರವರು.
0: ಸರ್, ಈಗ ಸ್ಫೂರ್ತಿಯಾದವ್ರ ಜೊತೆನೇ ನಾವು ಸಂದರ್ಶನವನ್ನು ಪ್ರಾರಂಭಿಸುವಾಗ ನಿಮಗೆ ಇದರಲ್ಲಿ ಆಸಕ್ತಿ ಬಂದಿದ್ದು ಹೇಗೆ?
1: ಈ ಕೆಲವು ವಿಷಯಗಳನ್ನು ಹೇಳಬೇಕು ಬೇಡವ ಗೊತ್ತಿರಲ್ಲ. ನಾವು ಹುಟ್ಟಿದ್ದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ, ಜಾತಿ ಹೇಳ್ತಾ ಇದ್ದೀನಿ ಅನ್ಯತಾ ಭಾವಿಸಬಾರ್ದು. ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಅಂತಂದಾಗ ಶಾಸ್ತ್ರೀಯವಾಗಿ ನಡ್ಕೊಂಡು ಹೋಗೋಂಥ ಒಂದು ಸಂಪ್ರದಾಯ ಇಟ್ಕೊಂಡಿರ್ತೀವಿ. ಸೊ ನಾವು ಚಿಕ್ಕಂದಿಂದ ಒಂದು ಯೋಚನೆ ಮಾಡಿದ್ವಿ, 5ನೇ ವಯಸ್ಸಿನಲ್ಲಿ ನಮ್ಮ ತಂದೆಯವರು ದೈವಾಧೀನರಾಗ್ತಾರೆ, ಮುಂದೆ ಆಗು ಹೋಗಳಿಗೆ ಏನು ಮಾಡೋದು, ಅಡುಗೆ ಕೆಲಸ ಮಾಡೋದ, ಆಟೋ ಓಡಿಸೋದ, ಏನು ಅಂತ ಗೊತ್ತಿಲ್ಲ ಚಿಕ್ಕ ವಯಸ್ಸಾವಾಗ. ಸೊ ನಮಗೆ ಸ್ಫೂರ್ತಿ ಆಗಿದ್ದು ನಮ್ಮ ತಾಯಿಯವರು ಅಡುಗೆ ಕೆಲಸ ಮಾಡ್ದೆ ನಮ್ಮನ್ನು ಸಾಕ್ತಾಯಿದ್ರು. ಒಂದು 12-13 ವರ್ಷ ಬಂದಾಗ ಈ ಎಂಟರ್ ದ ಡ್ರ್ಯಾಗನ್ ಅಂತ ನೋಡಿ ತುಂಬ ಆಸೆ ಆಯಿತು. ನಾವು ಅಲೆಗೆ ಆಪೋಸಿಟ್ ಹೋಗ್ಬೋದಲ್ವಾ, ನಮ್ಮಂಥವ್ರು ಪ್ರಯತ್ನ ಪಡೋಣ ಅಂತ ಒಂದು ಆಸೆ ಆಗಿತ್ತು. ಆವಾಗ ಮಾತ್ರ ಹೋದ್ವಿ ಮೇಡಮ್ ಕರಾಟೆ, ಅಲ್ಲಿಂದ ಸ್ಟಾರ್ಟ್ ಆಯಿತು.
0: ಎಷ್ಟನೇ ವಯಸ್ಸಿನಲ್ಲಿ ನಿಮ್ಮ ಕರಾಟೆ ಅಭ್ಯಾಸ ಸ್ಟಾರ್ಟ್ ಮಾಡಿದ್ರಿ ಸರ್?
1: 91ನೇ ಇಸವಿಯಲ್ಲಿ ನಮ್ಮ ಕರಾಟೆ ಪ್ರಯಾಣ ಸ್ಟಾರ್ಟ್ ಆಯಿತು. ನನಗೆ ಅವಾಗ 16-14 ವರ್ಷ ಇರಬಹುದು. ಅಲ್ಲಿಂದ ಶುರುವಾದ ಪಯಣ ನಡ್ಕೊಂಡೇ ಹೋಗ್ತಾಯಿತ್ತು. ಬರೀ ಕರಾಟೆನೇ ಅಲ್ದಿರ ಬೇರೆ ಬೇರೆ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅವಶ್ಯಕತೆ ಇತ್ತು ನಮಗೆ.
0: ಸರಿ ಸರ್, ನಮ್ಮ ಮಾತನ್ನು ಮುಂದುವರಿಸೋಣ ಈ ಒಂದು ಗೀತೆಯ ನಂತರ. ಈಗ ಕೇಳಿ ಪರ್ವ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ತಮ್ಮ 16ನೇ ವಯಸ್ಸಿನಲ್ಲಿ ನೀವು ಕರಾಟೆಯನ್ನ ಒಂದು ಅಭ್ಯಾಸದಲ್ಲಿ ತೊಡಗಿದ್ರಿ, ಹಾಗೆ ಕರಾಟೆಯಲ್ಲಿ ಮುಂದುವರೆದ್ರಿ ಅಂತ ಕೇಳ್ಪಟ್ಟೆ. ಹಾಗೇನೆ ಸರ್, ನೀವು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಕೆಲಸ ಮಾಡಿದೀರಾ, ಅದರಲ್ಲಿ ನಿಮ್ಮ ಕೊಡುಗೆ ಏನು, ನಿಮ್ಮ ಪಾಲ್ ಏನು ಅಂತ ಹೇಳ್ಬೋದಾ?
1: ಕೊಡುಗೆ ಅನ್ನೋದಕ್ಕಿಂತ ಸೇವೆ ಮಾಡುವಂತಹ ಮಹಾಭಾಗ್ಯ ಸಿಕ್ತು ನನಗೆ. ಸುಮಾರು ಒಂದು 2021 ನಮ್ಮ ಸಿನಿಮಾ ಜರ್ನಿ ಶುರುವಾಗುತ್ತೆ. ಮೊದಲ ಸಿನಿಮಾ ಬಂದು ಶವ ಸಂಸ್ಕಾರ ಅಂತ ಒಂದು ಸಿನಿಮಾದಲ್ಲಿ ಒಂದು 2 ಸೀನ್ ಬರುವಂಥದ್ದು. ತದನಂತರ ಗದಾಯುದ್ಧ ಅಂತ ಮಾಡಿದ್ವಿ. ನವಮಿ ಅಂತ ನಾರಾಯಣ್ ಇದ್ದಾರಲ್ಲ, ಎಸ್ ನಾರಾಯಣ್ ಅವರು, ಅವರ ಮಗನ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋಂಥ ಅವಕಾಶ ಯಶಸ್ ಅವ್ರು ಮಾಡಿಕೊಟ್ರು. ತದನಂತರ ಯೋಚನೆ ಮಾಡಿದ್ವಿ, ಎಲ್ಲೇ ಹೋಗ್ತಾ ಇದ್ದಾಗ ಇನ್ನೊಬ್ಬರ ಹತ್ರ ನಾವು ಅವಕಾಶ ಕೇಳೋ ಬದಲು ನಾವೇ ನಮ್ಮ ಒಂದು ಬ್ಯಾನರ್ನ ಮಾಡೋಣ ಅಂತೇಳಿ ಶ್ರೀ ಯಜಮಾನ ಕಂಬೈನ್ಸ್ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಒಂದು ನೆನಪಿನಲ್ಲಿ ಅವ್ರನ್ನ ತೋರಿಸೋದಕ್ಕಿಂತ ತಿಳಿಸ್ಕೊಡೋಂತಹ ವಿಚಾರಗಳು ಮಾಡ್ತಾ ಸುಮಾರು ಸಿನಿಮಾ, ಇವಾಗ ನಮ್ಮದೇ ಕನವರಿಕೆ ಅಂತ ಒಂದು ಸಿನಿಮಾ ಮಾಡಿದ್ವಿ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ. ತದನಂತರ ಇವಾಗ ಡೆಡ್ ಲೈನ್ ಅಂತ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಡಿ ಬಾಸ್ ಇದ್ದಾರಲ್ಲ, ಅವರ ಒಂದು ರಿಲೇಷನ್ಸ್ ಇದ್ದಾರೆ ಮನೋಜ್ ಅಂತ, ಅವ್ರದ್ದು ಒಂದು ಸಿನಿಮಾದಲ್ಲಿ ನಾನು ಸ್ಟಂಟ್ ಡೈರೆಕ್ಷನ್ ಮಾಡಿದೆ.
0: ಅಲ್ಲಿ ನಿಮ್ಮ ಕೆಲಸಗಳು ಹೇಗಿರುತ್ತೆ ಸರ್?
1: ಅಮ್ಮ, ಇವಾಗ ಸಿನಿಮಾದಲ್ಲಿ ತೋರಿಸೋದಕ್ಕಿಂತ ನಾವಲ್ಲಿ ಲೈವಲ್ಲಿ ಒಂದು ಅನುಭವ ಇದೆಯಲ್ವಾ, ಆ ಅನುಭವ ತುಂಬ ಅನುಕೂಲ ಆಗುತ್ತೆ. ಹಾಗೆ ನಾವು

0: ಬಿಟ್ಟ ತಕ್ಷಣ ಒಂದು ಶಾರ್ಟ್ ಬೈ ಶಾರ್ಟ್ ಅದೆಲ್ಲ ಇದು ಮಾಡಿ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ತೀವಿ. ಆ ಸಂಕಲನ ಆಗ್ತಾ ಆಗ್ತಾ ಆಗ್ತಾ ಜೋಡಣೆ ಆಗ್ತಾ ಆಗ್ತಾ ಸಂಗೀತ ಜೋಡಣೆ ಆಗ್ತಾ ಆ ಸನ್ನಿವೇಶಕ್ಕೆ ತಕ್ಕಂತಹ ದೃಶ್ಯಗಳನ್ನು ನಿರ್ದೇಶನ ಮಾಡಿದಂತಹ ನಿರ್ದೇಶಕರಿಗೆ ಅದು ತುಂಬ ಒಂದು ಒಳ್ಳೆ ಅನುಭವ ಅನಿಸುತ್ತೆ. ನನಗಂತೂ ಬಹಳ ಖುಷಿನೂ ಆಯ್ತು, ಯಾಕೆಂದರೆ ಒಂದೇ ಕ್ಷೇತ್ರದಲ್ಲಿರೋದಂಥದ್ದಕ್ಕಿನ್ನ ಅದಕ್ಕೆ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ, ನಾನು ಅಡುಗೆ ಕೆಲಸದಿಂದ ಹಿಡಿದು ಆಟೋ ಓಡಿಸೋದ್ರಿಂದ ಹಿಡಿದು ಮತ್ತು ನನ್ನ ದೇಶ ಸೇವೆ ಮಾಡೋದ್ರಿಂದ ಹಿಡಿದು ನನ್ನ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು. ನನ್ನ ಗುರುಗಳು ಬಂದು ಅಣ್ಣಾಮಲೈಯವರು, ನಾನು ಅಣ್ಣಾಮಲೈಯವ್ರ ಜೊತೆಲೇ 16-17 ಈ ಥರ ಅವ್ರ ಜೊತೆಲಿ ಕೆಲಸ ಮಾಡ್ದಲ್ಲ, ನನಗೆ ಬಹಳ ಅನುಕೂಲ ಆಯಿತು. ಸಿನಿಮಾ ಅಂತಂದ್ರೆ ಅದು ಬೇರೆ ರೀತಿನೇ ಇರುತ್ತೆ, ಮನರಂಜನೆಯ ಜೊತೆಯಲ್ಲಿ ಸಂದೇಶ ಕೊಡುವಂಥದ್ದು ಅಂತ ನನ್ನ ಭಾವನೆ.
1: ಸರ್, ಈಗ ನಾವು ಮೂವಿಗಳನ್ನ ನೋಡುವಾಗ ಅವ್ರು ಮಾಡುವಂಥ ಫೈಟು ಇದು ಸಾಧ್ಯನ ಅನ್ನೋ ಥರ ಇರುತ್ತೆ, ಅದೆಲ್ಲ ರಿಯಲಿಸ್ಟಿಕ್ ಆಗಿ ನಡೆಯುತ್ತಾ ಅಥವಾ ಹೇಗೆ ಸರ್?
0: ಅಮ್ಮ, ದೃಶ್ಯ ಜೋಡಣೆ ಸಾಹಸ ಸಂಯೋಜನೆ ನಿಜವಾಗ್ಲೂ ನಮ್ಗೆ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಸುಮಾರು 90ನೇ ಆಸ್ಪಾಸಲ್ಲಿ ಲಾಕ್ಅಪ್ ಡೆತ್ ಅಂತ MG ರೋಡಲ್ಲಿ ಆಯ್ತಲ್ಲ, ಎಫೆಕ್ಟ್ ಆಗಿತ್ತಲ್ವ ಅದು, ಲೈವಲ್ಲಿ ಮಾಡಿ ತೋರಿಸಿದ್ರು. ಅದಕ್ಕೆ ಸಾಹಸ ನಿರ್ದೇಶನ ಅನ್ನೋದು, ಸಾಹಸ ನಿರ್ದೇಶಕರು ಅನ್ನೋದು ಬಹಳ ಒಂದು ಜವಾಬ್ದಾರಿಯುತ ಕೆಲಸ. ನಿಜವಾಗ್ಲೂ ನಾವು 100% ನೋಡ್ತೀವಿ ಅಂತಂದರೆ ಅದರಲ್ಲಿ 50-60% ರಿಯಾಲಿಟಿ ಇದ್ದೇ ಇರುತ್ತಮ್ಮ, ಇಲ್ಲ ಅಂತಂದರೆ ಆ ಎಫೆಕ್ಟು ನೋಡೋಕ್ಕಾಗಲ್ಲ. ಇವಾಗ ನಟನೆ ಮಾಡಬೇಕಾದ್ರೆ ಪಾತ್ರದ ಒಳಗಡೆ ಇಳಿಯೋದು ನಿಮಗೆ ಗೊತ್ತಾಗತ್ತೆ, ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಾ ಇಲ್ಲ ಸುಮ್ಮನೆ ಆ್ಯಕ್ಟಿಂಗ್ ಜಸ್ಟ್ ಬಂದೋದ್ರು, ಆ ಥರ ಇದು ಅದೇ ಥರನೇ. ಆ ಪಂಚ್ ಅನ್ನೋದಾಗಲಿ, ಕಿಕ್ ಅನ್ನೋದಾಗಲಿ, ಜಂಪಿಂಗ್ ಆಗಲಿ, ವಾಟ್ ಎವರ್ ಇಟ್ ಈಸ್, ಅದೆಲ್ಲ ಮಾಡಬೇಕಾದಾಗ ಖಂಡಿತ ಖಂಡಿತ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅದು ಅಪೋನೆಂಟ್ಗಾಗ್ಬೋದು ಅಥವಾ ನಾಯಕರಿಗಾಗ್ಬೋದು. ನಿಮಗೆ ಗೊತ್ತಿರ್ಬೋದು, ನಮ್ಮ ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವರಿಂದ ಹಿಡಿದು ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅಪ್ಪಾಜಿಯಿಂದ ಹಿಡ್ಬೋದು, ಇವತ್ತಿನವರೆಗೂ ಯಾರೇ ಸ್ಟೆಂಟ್ ಮಾಡಿದಾಗ ನೀವು ಕೇಳ್ತಾ ಇರ್ತೀರಿ, ಕಾಲು ಏಟ್ ಬಿತ್ತು, ಇಲ್ಲೊಂದು ಏಟಾಯಿತು, ಅಲ್ಲೊಂದು ಏಟು, ಅದೆಲ್ಲ ಯಾವುದೂ ಸುಳ್ಳಲ್ಲಮ್ಮ, ನಿಜವಾದ ಕಹಿ ಅನುಭವ, ಕಷ್ಟದ ಅನುಭವ ಅದು.
1: ಸರ್, ಹಾಗೆ ಅಭಿನಯ ಕೂಡ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ, ಯಾವ ಒಂದು ಚಿತ್ರಗಳಲ್ಲಿ ಯಾವ ಒಂದು ಪಾತ್ರಗಳಲ್ಲಿ ನೀವು ಅಭಿನಯವನ್ನು ಮಾಡಿದ್ದೀರಾ?
0: ಅಮ್ಮ, ನಮ್ಮದೇ ಆದಂತಹ ಒಂದು ಶ್ರೀ ಯಜಮಾನ ಕಂಪನಿಸಲ್ಲಿ ಕನವರ್ಕೆ ಅಂತ ಒಂದು ಗುರುಗಳ ಪಾತ್ರ ಮಾಡಿದ್ವಿ. ತದನಂತರ ರಾವಣಾಪುರ ಅಂತ ಬಂದು ಕುಮಾರ್ ಬಗ್ಗೇಲಿ ಅವರ ಒಂದು ನಿರ್ದೇಶನದಲ್ಲಿ ಸೂರ್ಯ ಅಂತ ಅದರಲ್ಲಿ ನನಗೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಎಷ್ಟೋ ಜನ ದಿಗ್ಗಜರನ್ನು ನೆನಪಿಸ್ಕೊಳ್ಳಂತ ಬಂತು. ರಾವಣಾಪುರ ಅಂತ ಮಾಡಿದೆ, ನವಮಿ ಅಂತ ಒಂದು ಸಿನಿಮಾ ಮಾಡಿದೆ, ತದನಂತರ ಸಮವಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ವಿ, ಈ ರೀತಿ ಗದಾಯುದ್ಧ ಅಂತ ಸುಮಾರು ಒಂದು 10 ಸಿನಿಮಾಗಳಲ್ಲಿ ಕೆಲಸ ಮಾಡುವಂತ ಅವಕಾಶ ಆಯ್ತು.
1: ಹಾಗಾದ್ರೆ ಬರೀ ಒಬ್ಬ ಕರಾಟೆ ಪಟುವಾಗಿ ಬರೀ ನೀವು ಜಗಳ ಆಡೋದನ್ನ ಬಿಟ್ಟು ಬೇರೆ ಬೇರೆ ರಂಗದಲ್ಲೂ ಕೂಡ ನೀವು ದರ್ಶನವನ್ನ ಮಾಡಿಸಿದಿರ ಎಲ್ಲರಿಗೂ ಕೂಡ. ಸರ್, ಹಾಗೆ ನಮ್ಮ ಮಾತನ್ನ ಮುಂದುವರಿಸೋಣ, ಮತ್ತಷ್ಟು ಮಾತುಕತೆ ನಿಮ್ಮ ಜೊತೆ ಸಾಗುತ್ತೆ ಅಂತ ಹೇಳ್ತಾ ಈಗ ಕೇಳಿ ಜಿಮ್ಮಿಗಲ್ಲು ಚಲನಚಿತ್ರದಿಂದ ವಿಷ್ಣುವರ್ಧನ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಭಾರತೀಯ ಸಿನಿಮಾ ರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು ಬಿಟ್ಟು ಹಾಗೆಯೇ ಭಾರತೀಯ ರಕ್ಷಣಾ ಪಡೆಯಲು ಕೂಡ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ದೇಶದ ಒಂದು ಋಣವನ್ನು ತೀರಿಸಲಿಕ್ಕೆ ಶ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಸರ್, ರಕ್ಷಣಾ ಪಡೆಗಳಲ್ಲಿ ನಿಮ್ಮ ಕಾರ್ಯ ಹೇಗಿತ್ತು, ಹಾಗೆ ನೀವು ಹೇಗೆ ಅಲ್ಲಿ ಸೇರಿದ್ರಿ?
1: ಅಮ್ಮ, ನಿಮಗೆ ಗೊತ್ತಿರ್ಬೋದು ಕರ್ನಾಟಕ ಸಿವಿಲ್ ಡಿಫೆನ್ಸ್ ಅಂತ ಇದೆ, ಇವಾಗಲೂ ಇದೆ, ಪೌರ ರಕ್ಷಣಾ ದಳ ಅಂತ ಇದೆ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ನಾನು ಸೆಲ್ಫ್ ಡಿಫೆನ್ಸ್, ನಿಮ್ಗೆ ಗೊತ್ತಿರೋದೆ, ಮಹಿಳೆಯರಿಗೆ ಹೇಳ್ಕೊಡ್ಬೇಕಾದ್ರೆ ನನಗೊಂದು ಆಸೆ ಇತ್ತು, ದೇಶ ಸೇವೆ ಮಾಡಬೇಕು. ಆದರೆ ನಾವು ಓದಿರೋದು 8ನೇ ತರಗತಿ, ಹೇಗೆ ಹೋಗೋದು ಅಂತ ಗೊತ್ತಿರಲಿಲ್ಲ. ಅದಕ್ಕೇ ಸೆಲ್ಫ್ ಡಿಫೆನ್ಸ್ ಅಂದರೆ ಆತ್ಮರಕ್ಷಣೆಯನ್ನು ಕಲಿಸುವಲ್ಲಿ ಏನಾದರೂ ಒಂದು ವಿಶೇಷತೆ ಇರಲಿ ಅಂತ ಒಂದು ಟೆಕ್ನಿಕ್ನ ಕಂಡುಹಿಡ್ಕೊಂಡು ಅದು ಎಕ್ಸ್ಪೋಸ್ ಮಾಡೋ ಥರ ಇಲ್ಲ. ಸೊ ನಾವು ಅನ್ಅಫಿಷಿಯಲ್ ಆಗಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂತ ಹೇಳ್ತಾರೆ, ಅಲ್ಲಿ ನಮಗೆ ಸೇವೆ ಮಾಡೋಂಥದ್ದು, ನಮಗೆ ಸೇವೆ ಮಾಡೋಂಥ ಭಾಗ್ಯ ಸಿಕ್ಕಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ ಅವರಿಂದ. ನಾನು ಯಾವುದು ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ, ವ್ಯಕ್ತಿಯ ಪರವಾಗಿ ಹೇಳ್ತಾ ಇದ್ದೀನಿ. ಅವ್ರು ಅಡಿಷ್ನಲ್ ಆಗಿರೋರ್ನ ಒಂದು ಶಕ್ತಿ ಜೊತೆಯಲ್ಲಿ ಇನ್ನೊಂದು ಶಕ್ತಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮಂಥ ಅವ್ರನ್ನ ಒಳಗಡೆ ಸೇವೆ ಮಾಡೋದಕ್ಕೆ ನಾನು ಮೋರ್ ದೆನ್ ಕಾಶ್ಮೀರಲ್ಲಾಗ್ಬೋದು, ಪೆಹಲ್ಗಾಮಲ್ಲಾಗ್ಬೋದು, ಶ್ರೀನಗರದಲ್ಲಾಗ್ಬೋದು, ಜಸ್ಮಿಲರಲ್ಲಾಗ್ಬೋದು, ಈ ಥರ ಸುಮಾರು ಒಂದು 8 ವರ್ಷಗಳ ಕಾಲ ನಮಗೆ ಅವಕಾಶ ಸಿಕ್ತು ನಮಗೆ ಸೇವೆ ಮಾಡಿದ್ವಿ. ಇದನ್ನು 2-2 ವರ್ಷಗಳು ಮಾತ್ರ ನಮಗೆ ಆ ಚಾನ್ಸಸ್ ಕೊಡ್ತಾರೆ.
0: ಹೇಗೆ ಸರ್?
1: ಈ ನಿಮ್ಮಲ್ಲಿ ಸ್ಪೆಷಾಲಿಟಿ ಏನು, ಇವಾಗ ಯಾವುದೋ ಒಂದು ವೃತ್ತಿಗೆ ಹೋಗ್ಬೇಕಾದ್ರೆ ಟ್ರೈನಿಂಗ್ ಬೇಕು, ಎಕ್ಸ್ಪರ್ಟ್ ಆಗಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ನಾವು ಟ್ರೈನಿಂಗ್ ಇಲ್ದಿರ ನಾವು ಏನು ಹೆಜ್ಜೆನೇ ಇಡೋದಿಲ್ಲ. ಅದಕ್ಕೆ ಕರಾಟೆನೇ ಕೈಲಾಸ, ವಿದ್ಯಾರ್ಥಿನೇ ವೈಕುಂಠ ಅಂತ ಹೇಳ್ತಾರೆ. ಅಲ್ಲಿ ಏನಾಯಿತು, ನಮ್ದು ಯಾವುದೋ ಒಂದು ಸ್ಪೆಷಲ್ ಟೆಕ್ನಿಕ್ ಯಾವುದಿದೆ ಅಂತ ನಮ್ಮನ್ನು ಅವರು ಪರೀಕ್ಷೆ ಮಾಡಿದಾಗ, ಡೆಹರಾಡೂನಲ್ಲಿ ಹೋದಾಗ ಒಂದು ಪರೀಕ್ಷೆ ಆದಾಗ ಖಂಡಿತ ನಮ್ಗೆ ಅನುಕೂಲ ಆಯಿತು. ಅಲ್ಲಿ ನಮ್ಮದು ಒಂದು ಸ್ಪೆಷಲ್ ನಾವು ತೋರಿಸಿದಾಗ ಅವ್ರಿಗೆ ಬಹಳ ಇಂಪ್ರೆಸ್ ಆಯಿತು. ಯಾಕೆಂದರೆ ನಾವು, ನಿಮ್ಗೆ ಗೊತ್ತಿರುತ್ತೆ, ಸೈನ್ಯ ಅಂತಂದಾಗ, ಸೈನಿಕ ಅಂತಂದಾಗ ಬಂದೂಕು ಇರಲೇಬೇಕು ಅನ್ನೋದೊಂದು ರೂಲ್ ಇರುತ್ತೆ. ನಮ್ದೇನೋದೇ ಅನ್ಆರ್ಮ್ಡ್ ಕಾಂಬ್ಯಾಟ್, ನಮ್ದು ನಮ್ದು ಯಾವುದೇ ನಿರಾಯುಧವಾಗಿ ನಾವು ಯಾವ ರೀತಿ ಮಾಡಬಹುದು, ಅದರಲ್ಲೂ ಆಂಟಿ ಟೆರರಿಸ್ಟ್ಗಳನ್ನ ಯಾವ ರೀತಿ ನಾವು ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಯಾವ ರೀತಿ ಡೆಡ್ಲಿ ಆಗಿ ಯಾವ ಥರ ನಾವು ಅವ್ರನ್ನ ಮಣಿಸಬಹುದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಹೇಳಿದಾಗ, ಅದಕ್ಕೆ ಸಾಮಾನ್ಯ ನಾನು ಎಲ್ಲೇ ಹೋದಾಗಲೂ ಈ ಥರದ್ದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ವೈ ಬಿಕಾಸ್ ಅದು ಬೇರೆ ರೀತಿಯಲ್ಲಿ ಹೋಗುತ್ತೆ, ಅವರು ಡೆಡ್ಲಿ ಆಗಿರ್ತಾರೆ, ಏನೋ ಕೆಟ್ಟದ್ದು ಹೇಳ್ಕೊಡ್ಬೋದು ಅಂತ. ದಟ್ಸ್ ವೇ ನಮ್ಗೆ ಅಲ್ಲಿ ಅವಕಾಶ ಸಿಕ್ತು. ನಮಗೆ ಬಹಳ ಹೆಮ್ಮೆ ಆಯಿತು. ದೇಶ ಸೇವೆ ಮಾಡೋದಕ್ಕೆ ಮನಸ್ಸಿರಬೇಕಷ್ಟೇ, ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬೋದು. ಏನು ಅಂದರೆ, ಕೆಲವು ಅಧಿಕಾರಿಗಳನ್ನು ಪಡಿಬೇಕಾದ್ರೆ ನಾವು ಎಕ್ಸಾಮ್ಸ್ ಎಲ್ಲ ಬರೀಬೇಕು. ಈ ರೀತಿ ಒಂದು ದೇಶ ಸೇವೆ ಮಾಡೋ ಮನೋಭಾವ ಇದ್ದು ಆತ್ಮರಕ್ಷಣೆಯಲ್ಲಿ ನೀವೇನಾದರೂ ಪರಿಣಿತರು ಹೊಂದಿದ್ರೆ ಖಂಡಿತ ನಿಮ್ಮನ್ನು ಈಗಿನ ಒಂದು 10-15 ಇಯರ್ಸಿಂದ ನಮ್ಗೆ ಆ ಥರ ಅವಕಾಶಗಳಿತ್ತು ಮೇಡಮ್.
0: ಸರ್, ಹಾಗೆ ಇನ್ನೊಂದು, ನೀವು ಹೇಳಿದ್ರಿ ನಾನು 8ನೇ ತರಗತಿ ಮಾತ್ರ ಓದಿರೋದು ಅಂತೇಳಿ. ನೀವು 8ನೇ ತರಗತಿ ಓದಿದ್ರು ಕೂಡ ಎಷ್ಟೋ ಜನರಿಗೆ ನೀವು ಆದರ್ಶ ಶಿಕ್ಷಕರಾಗಿದ್ದೀರಾ, ಹಾಗೆ ಉಪನ್ಯಾಸಗಳನ್ನು ನೀಡ್ತಿದ್ದೀರಾ. ಇದ್ರ ಬಗ್ಗೆ ನಮ್ಮ ಮಾತನ್ನು ಮುಂದುವರಿಸ್ಬೋದು ಒಂದು ಗೀತೆಯ ನಂತರ. ಈಗ ಕೇಳಿ ಜೀವನ ಚೈತ್ರ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಒಬ್ಬ ಉತ್ತಮ ನಾಯಕನಾಗಿ ಹಾಗೆ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಕರಾಟೆಯ ತರಬೇತಿಗಳನ್ನ ನೀಡಿದಂಥವ್ರು ನೀವು. ಇದ್ರ ಬಗ್ಗೆ ತಮ್ಮ ಅನುಭವವನ್ನ ಹಂಚ್ಕೊಳ್ಬೇಕು ಸರ್.
1: ಕರಾಟೆ ತರಬೇತಿ ಇದಕ್ಕೆ ಸುಮಾರು ವ್ಯಕ್ತಿಗಳ ಹೆಸರು ಹೇಳಲೇಬೇಕಾಗತ್ತೆ. ಮೊದಲನೇದಾಗಿ ಎನ್ ವಿ ಸುಬ್ರಹ್ಮಣ್ಯಂ ಅಂತ ಇದ್ದರು, ಅದಾದಮೇಲೆ ಕೆ ವಿ ರವಿ ಸಾರ್ ಇದ್ದರು. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಪುಗಾರರಾಗಬೇಕಾದ್ರೆ ಡಾಕ್ಟರ್ ಡಾಮಿನಿಕ್ ಸಾವಿಯೋ ಅವರು ನನಗೆ ತುಂಬ ಸಹಾಯ ಮಾಡಿದ್ದು. ಇದೆಲ್ಲ ಹೆಸರುಗಳೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಕರಾಟೆಯಲ್ಲಾಗ್ಬೋದು, ಕಲೆಯಲ್ಲಾಗ್ಬೋದು, ಯಾವುದೇ ರೀತಿಯಾದಂತಹ ಭಾಷಾ ಭೇದ ಆಗಲಿ, ಜಾತಿ ಭೇದ ಆಗಲಿ ಇರೋದಿಲ್ಲ ಅನ್ನೋದಕ್ಕೆ. ಸೆ ಅಂದರೆ ಇವಾಗ ನಡೀತಾ ಇರೋಂಥ ಸಿಚುವೇಶನ್ ಏನಿರುತ್ತೆ, ಜಾತಿಗೋಸ್ಕರ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋಂಥ ಕಾಲ ಅಲ್ವ. ಅದಕ್ಕೆ ನಾನು ಇದೆಲ್ಲ ಹೇಳಬೇಕಾಯ್ತು. ನನ್ನ ಲೈಫಲ್ಲಿ ಎಲ್ಲ ವಿಭಾಗದ ಎಲ್ಲ ಧರ್ಮದವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಅನ್ಯೋನ್ಯವಾಗಿದ್ದೀವಿ ಅಂತ ಹೇಳೋದಕ್ಕೆ ನಂಗೆ ಭಾಳ ಹೆಮ್ಮೆ ಆಗುತ್ತೆ. ಕರಾಟೆ ಮಹಿಳೆಯರು ಏನಾದರೂ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದೆಲ್ಲ ಸುಮಾರು ನಾನು ಇವತ್ತವರೆಗೂ ಸುಮಾರು ಒಂದೂವರೆ ಸಾವಿರ ಸೆಮಿನಾರ್ ಕೊಟ್ಟಿರ್ತೀನಿ ಮಹಿಳೆಯರಿಗೆ. ಎವ್ರಿ ಮಾರ್ಚ್ 7th ನಡೆಯುತ್ತಲ್ಲ, ಆವಾಗಾಗ್ಬೋದು, ಯಾವಾಗ ಯಾರಾದರೂ ಕೇಳಿದಾಗ ನಾವು ಮಹಿಳೆಯರಿಗೆ ಸ್ಪೆಷಲ್ ವಿಶೇಷ ತರಬೇತಿಗಳನ್ನ ಕೊಟ್ಟಿದ್ದೀವಿ. ಇದಕ್ಕೇನು ಎಕ್ಸ್ಪರ್ಟ್ ಆಗಬೇಕಾಗಿಲ್ಲ, 2-3 ಸೆಕೆಂಡಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬಹುದು.
0: ಸರ್, ಅವ್ರಿಗೆ ತರಬೇತಿ ಕೊಡ್ತಿರಲ್ವಾ, ಹಾಗಾದ್ರೆ ಈ ಮಹಿಳೆಯರಿಗೆ ಈ ಒಂದು ರಕ್ಷಣೆಯ ಕರಾಟೆಯ ಅವಶ್ಯಕತೆ ಏನಿದೆ ಸರ್?
1: ಖಂಡಿತ ಇದೆ. ನಿಮಗೆ ಗೊತ್ತಿರ್ಬೋದು, ಇವಾಗ ನಡೀತಾ ಇರೋಂತಹ ಒಂದು ಅತ್ಯಾಚಾರಗಳಾಗ್ಬೋದು, ಬಲಾತ್ಕಾರಗಳಾಗ್ಬೋದು, ನಡೀತಾ ಇರೋದು ಜಾಸ್ತಿ 6-60 ಮಹಿಳೆಯವರೆಗೂ ನಡೀತಾ ಇದೆ. ಇದನ್ನ

0: ಕೊಳ್ಳೋದಕ್ಕೆ ಖಂಡಿತವಾಗಿ ಆತ್ಮರಕ್ಷಣೆ ಕಲೆ ಅನ್ನೋದು, ಕರಾಟೆ ಅನ್ನೋದು ತುಂಬ ಸದೃಢರಾಗ್ಬೋದು, ತುಂಬ ಸಹಾಯಕಾರಿನೂ ಆಗಿರುತ್ತೆ. ಹಾಗೆ ಈ ಮಕ್ಕಳೆಲ್ಲ ನಿಮಗೆ ಗೊತ್ತಿರ್ಬೋದು, ಎಕ್ಸಾಮ್ ಟೈಮ್ ಬಂದಿದ್ದ ತಕ್ಷಣವೇ ಅಯ್ಯೋ ಎಕ್ಸಾಮು ಹಾಗೆ ಹೀಗೆ ಅಂತೆಲ್ಲ ತುಂಬ ಒದ್ದಾಡ್ತಾ ಇರ್ತಾರೆ. ಈ ಸ್ಪೋರ್ಟ್ಸಲ್ಲಿ ಇದ್ರೆ ಏನಾಗುತ್ತೆ, ಸೋಲಕ್ಕೆ ನಾವು ಮೊದಲು ರೆಡಿ ಇರ್ತೀವಿ, ಆಮೇಲೆ ಗೆಲುವು ನಮ್ಮನ್ನು ಹುಡುಕೊಂಬರುತ್ತೆ. ಈ ರೀತಿ ಮಾಡ್ಬೇಕಾದ್ರೆ ನನಗೆ ಸಿನಿಮಾನೇ ಜಾಸ್ತಿ ಸಹಾಯ ಮಾಡಿದ್ದು, ಯಾಕಂದ್ರೆ ಸಿನಿಮಾ ಮುಖಾಂತರ ಓದಿ ಬಗ್ಗೆ ಎಂಟರ್ಟೈನ್ ಮುಖಾಂತರ ನಾವು ಹೋದ್ರೆ ನಿಮಗೆ ತಿಳಿಸ್ಕೊಟ್ರೆ ಮಾತ್ರನೇ ಅದು ಮಕ್ಕಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಒಂದು ಸಂದೇಶ ತಲುಪೋದು ಹೇಗೆ ಅಂತಂದರೆ ಸಿನಿಮಾ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಅದನ್ನೇ ನಾವು ಜಾಸ್ತಿ ಒತ್ತು ಕೊಡ್ತಾ ಎಂಟರ್ಟೈನ್ಮೆಂಟ್ ಜೊತೆಲ್ಲೇ ಇರಬೇಕು. ಇವಾಗ ಮ್ಯಾಕ್ಸಿಮಮ್ ಎವ್ರಿಬಡಿ ಎಕ್ಸ್ಪೆಕ್ಟಿಂಗ್ ಎಂಟರ್ಟೈನ್ಮೆಂಟ್ ಓನ್ಲಿ, ಎಂಟರ್ಟೈನ್ಮೆಂಟ್ ಆದಮೇಲೆ ಅವರು ಬೇರೆ ಥಿಂಕ್ ಮಾಡ್ತಾರೆ. ಸೊ ಆ ಥರ ತಗೊಂಡೋಗ್ತಾ ಇದ್ವಿ ಮೇಡಮ್.
1: ಸರ್, ಏಜ್ ಲಿಮಿಟ್ ಏನಾದರೂ ಇದೆಯಾ ಈ ತರ?
0: ಏನೂ ಇಲ್ಲ ಮೇಡಮ್, 6 ರಿಂದ 90 ವರೆಗೂ ಮಾಡ್ಬೋದು, ಈಗಲೂ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು ಕರೋನಾ ಸಂದರ್ಭದಲ್ಲಿ ಯಾರಿಗಾದರೂ ಕರಾಟೆ ಅವರಿಗೆ ಕರೋನಾ ಬಂದು ಸತ್ತೋಗಿದ್ದಾರೆ ಅಂತ ನೀವು ಕೇಳ್ಪಟ್ಟಿದ್ದೀರಾ? ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಇರೋರು ಯಾರಾದರೂ ತೀರ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀರಾ? ಇಲ್ಲ, ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ, ತಮ್ಮನ್ನು ತಾವು ನಿಗ್ರಹ ಪಡಿಸ್ಕೋತಾರೆ.
1: ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಸದೃಢರಾಗಿ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಜಾಸ್ತಿ ಇದೆ.
0: ನನ್ನ ಅಂತವರ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ 154 ದಿವಸ ನಾವು ಯಾವ ರೀತಿ ರೆಸ್ಟ್ ತಗೊಳ್ದಿರಾ ನಿಜವಾಗ್ಲೂ ಆ ಒಂದು ವಿಭಾಗದಲ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಇದೇನು ಉತ್ಪ್ರೇಕ್ಷೆನೋ ಅತಿಶಯೋಕ್ತಿಯಿಂದನೂ ಹೇಳ್ತಾರಂಥದ್ದಲ್ಲ, ಪ್ರತಿಯೊಂದು ವಿಭಾಗದಲ್ಲೂ ಅದು ವೈದ್ಯರಾಗ್ಬೋದು ಅಥವಾ ಪೊಲೀಸ್ ಅವರಾಗ್ಬೋದು, ಕರ್ನಾಟಕ ಪೌರ ರಕ್ಷಣಾ ದಳ ಆಗ್ಬೋದು, ನಿಜವಾಗ್ಲೂ ಎಲ್ಲರೂ ಎಫರ್ಟ್ ಹಾಕಿದಾರಮ್ಮ, ಅದೊಂದೆಲ್ಲ ನಾವು ಹೇಳಲೇಬೇಕು.
1: ಸರ್, ಹಾಗಾದರೆ ಈಗ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ತರಬೇತಿ ನೀಡುವ ರೀತಿ ಬೇರೆ, ಅಥವಾ ದೊಡ್ಡ ವಯಸ್ಸಿನವ್ರು ಬಂದರೆ ಅವ್ರಿಗೆ ತರಬೇತಿ ನೀಡೋ ವಿಧಾನಗಳು ಬೇರೆ, ಇದನ್ನು ನೀವು ಹೇಗೆ ನಿಭಾಯಿಸ್ತೀರಾ?
0: ಏನಿಲ್ಲ, ನಾವು ಮಕ್ಕಳಲ್ಲಿ ಮಕ್ಕಳಾಗಬೇಕು, ದೊಡ್ಡವರಲ್ಲಿ ದೊಡ್ಡವರಾಗಬೇಕು. ಅದಕ್ಕೆ ಅಲ್ವಾ ನಗುರು ಅವರ ಅಧಿಕಮ್ ಅಂತ ಹೇಳ್ತೀವಿ. ಗುರು ಅನ್ನೋರು ಮೊದಲೆಲ್ಲ ನಿಮಗೆ ಗೊತ್ತಿರ್ಬೋದು ಗುರುಕುಲದಲ್ಲಿ ಎಲ್ಲ ವಯಸ್ಸಿನವರು ಇರ್ತಾ ಇದ್ರು. ಆ ಗುರುಕುಲದ ಒಂದು ಪರಂಪರೆಯನ್ನು ನಾವು ಬಳಸ್ಕೊಂಡು ಹೋಗ್ತಾ ಬೆಳೆಸ್ಕೊಂಡು ಹೋಗ್ತಾ ಇತ್ತು ಅಂತಂದಾಗ ಖಂಡಿತವಾಗೂ ಅಮ್ಮ ಮಕ್ಕಳು ದೊಡ್ಡವ್ರಿಗಿನ್ನ ತುಂಬ ಗ್ರ್ಯಾಬಿಂಗ್ ಪವರ್ ಇರುತ್ತೆ, ಅವ್ರಿಗೆ ಗ್ರ್ಯಾಬ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರ ಕ್ವಶನ್ ಆಗ್ಬೋದು, ಅದೇ ನಾನು ಸುಮಾರು ಒಂದು ಸಂದರ್ಭಗಳಲ್ಲಿ ಮೋಟಿವೇಶನಲ್ ಸೆಮಿನಾರ್ ಹೇಳ್ತಾ ಇರ್ತೀನಿ. ಸುಮಾರು ವರ್ಷಗಳ ಹಿಂದೆ ಗುರುವೇನ್ ನಮಃ ಅಂತ ಇದ್ರು, ಇವಾಗ ಹಂಗಲ್ಲ, ಗುರು ಏನು ಮಹಾ ಅನ್ನೋತಾ ಇದೆ. ಸೊ ಈ ತರ ನಮ್ಮ ಜರ್ನಿ ನಡೀತಾ ಇದೆ.
1: ಓಕೆ, ಈಗ ಕೇಳಿ ಸಂಗ್ರಾಮ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಒಬ್ಬ ಕರಾಟೆ ಪಟು ಆಗ್ಬೇಕಂತ ಹೇಳಿದ್ರೆ ಅವನಲ್ಲಿ ಇಂತಹ ಕೆಲವೊಂದು ಗುಣಗಳು ಇರಲೇಬೇಕಪ್ಪ ಅಂತ ಅನ್ಸುತ್ತೆ ಸರ್. ಅಂತಹ ಗುಣಗಳು ಯಾವುದು?
1: ಇಚ್ಛಾಶಕ್ತಿ.
0: ಅದು ಹೇಗೆ ಅವ್ರಿಗೆ ಪ್ರೇರಣೆ ಆಗುತ್ತೆ ಸರ್ ಒಬ್ಬ ಕರಾಟೆ ಪಟುಗೆ?
1: ನಾವು ಯಾವ್ದಾಗಬೇಕು ಅಂತ ಅನ್ಕೊಂಡಿರ್ತೀವೋ ಇವಾಗ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬರುವಂಥದ್ದು ಕೆಲವಿರುತ್ತೆ. ಸುಮ್ಮನೆ ಏ ಕರಾಟೆ ಕಲಿತಾ ಇದ್ದೀವಿ ಅಂತಂದರೆ ಒಂದು ಸುಮ್ಮನೆ ಒಂದು ಏನು ಹೇಳ್ತಾರೆ ಶೋಕಿ ಥರ ಅಂತ ಅನ್ಕೊಂಡಿರ್ತಾರೆ. ಬಟ್ ಒಳಗಡೆ ಬರಬೇಕಾದ್ರೆ ನಾನು ಹೇಳಿದ್ನ ಅವಾಗಲೇ ಗುರುಕುಲದ ಥರನೇ ಇರಬೇಕು. ಒಳಗಡೆ ಬರಬೇಕಾದ್ರೆ ನಾನು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಿದ್ಮೇಲೆ ಸೇವೆ ಮಾಡಬೇಕು. ಹಣ ಮಾಡೋದು ಎಲ್ಲರೂ ಮಾಡ್ತಾರೆ, ಸೇವೆ ಮಾಡಿದ್ರೆ ಹೇಳ್ತಾರಲ್ಲ ನಮ್ಮ ಶಿವಕುಮಾರ ಸ್ವಾಮೀಜಿ ಅವ್ರ ಥರ, ಸೇವೆ ಮಾಡಿ ಹೆಸರು ಬಂದ್ಬಿಡುತ್ತೆ ಅದಾಗದೆ ಅಂತ. ಆ ಥರ
0: ಇಚ್ಛಾಶಕ್ತಿ ಹೊಂದಿದ್ರೆ ಸಾಕು,
1: ಖಂಡಿತ ಸಾಕು. ಇಚ್ಛಾಶಕ್ತಿ ಹೊಂದಿದ್ರೆ ಆರಾಮಾಗಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಕರಾಟೆಯಲ್ಲಿ.
0: ಹಾಗಾದ್ರೆ ಸರ್ ನಿಮಗೆ ಇವಾಗ ಕುಟುಂಬದವರ ಒಂದು ಪ್ರೋತ್ಸಾಹ ಅನ್ನೋದು ಇರಬೇಕು ಕರಾಟೆ ಕಲಿಬೇಕಂತ ಹೇಳಿದ್ರೆ.
1: ಖಂಡಿತ ಬೇಕು. ನಾವೇನು ಮಾಡ್ತೀವಿ ಅಂತ ಗೊತ್ತಿಲ್ದಿರ ಅವ್ರು ಹೆಂಗೆ ನಮಗೆ ಸಪೋರ್ಟ್ ಮಾಡ್ತಾರಲ್ವಾ. ನಾವು ಇದ್ದದ್ದು ಮಾಡ್ತೀವಿ ಅಂತಂದಾಗ ಎಲ್ಲಿ ಕೆಲವರು ಅರೆಬರೆ ಎಲ್ಲ ಮಾಡಿ ಮುಗಿಸ್ತಾರೆ, ಆ ಥರ ಮಾಡಬಾರ್ದು. ಏನಾದರೂ ಒಂದು ಸಾಧನೆ ಮಾಡಬೇಕು, ಅಟ್ಲೀಸ್ಟ್ ಒಂದು ಲೆವೆಲ್. ಇವಾಗ ನೀವು ಓದಲ್ಲಿ ಒಂದು ಲೆವೆಲ್ ಆದರೂ ಹೋಗಬೇಕು, ಒಂದು ಡಿಗ್ರಿ ಆದರೂ ಮಾಡಬೇಕು ಅಂತ ಹೇಳ್ತೀವಲ್ಲ, ಇದು ಅದೇ ಥರನೇ. ಒಂದು ಅಟ್ಲೀಸ್ಟ್ ಒಂದು ಬ್ಲ್ಯಾಕ್ ಬೆಲ್ಟ್ ಅಂತ ಮಾಡಿಕೊಂಡಾಗ ಅಲ್ಲಿಂದ ಒಂದು ಒರಿಜಿನಲ್ ಕರಾಟೆನ ಹೆಂಗಿರುತ್ತೆ ಏನಂತ ಮಾಡ್ಬೋದು, ತಿಳಿಸಿಕೊಡ್ಬೋದು.
0: ಸರ್ ಈಗ ಶೈಕ್ಷಣಿಕವಾಗಿ ಕಾಲೇಜ್ಗಳಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಿದ್ದಾರೆ, ಹಾಗೆಯೇ ಕರಾಟೆ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು ಅಥವಾ ತಮ್ಮ ಜೀವನವನ್ನು ಕಂಡುಕೊಳ್ಬೋದು, ಇದಕ್ಕೇನಾದರೂ ಉದಾಹರಣೆಗಳು? ಕರಾಟೆ,
1: ನಮ್ಮ ಕುಟುಂಬ ಕರಾಟೆಯಲ್ಲೇ ಊಟ ಮಾಡಿದ್ದೀವಿ. ಅದೇ ರೀತಿ ಇದೇ ನಾವು ಇವಾಗ ಕಲ್ತೀವಿ, ಕಲಿಸ್ತಾ ಇದ್ದೀವಿ. ಕಲಿಯಕ್ಕೆ ನಾವು ದುಡ್ಡು ಕೊಡ್ತೀವಿ, ಕಲಿಸೋಕ್ಕೆ ನಮಗೆ ದುಡ್ಡು ಕೊಡ್ತಾರೆ. ಇವತ್ತೆಲ್ಲ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ಕರಾಟೆ, ಇವತ್ತಿನ ದಿವಸ ಕ್ರಿಕೆಟ್ ಆದಮೇಲೆ ಕರಾಟೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಇದೆ, ಖಂಡಿತ ಇದೆ. ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಇವಾಗ ನಿಮ್ಮನ್ನು ಹೇಗೆ ನೀವು ಕಾಪಾಡ್ಕೊಳ್ಳೋದು ಅಂತ ನೀವು ನಮ್ಮ ಹತ್ರ ತಿಳ್ಕೊಳ್ಳೇಬೇಕು. ಅದಕ್ಕೆ ಗುರುದಕ್ಷಿಣೆ ಇದ್ದೇ ಇದೆ, ಕೊಟ್ಟೆ ಕಲ್ತ್ಕೋತಾರೆ, ಅದು ಅವ್ರಿಗೆ ಅನುಕೂಲ ಆಗತ್ತೆ.
0: ಸರ್ ಹಾಗಾದ್ರೆ ಈಗ ಕರಾಟೆಗೆ ಅಂತೇಳಿ ಯಾವುದೇ ರೀತಿಯ ವಿಶ್ವವಿದ್ಯಾಲಯ ಆಗಲಿ ಅಥವಾ ಕಾಲೇಜು ಸ್ಕೂಲ್ ಈ ಥರದ್ದು ಏನು ಸಪ್ರೇಟ್ ಅಂತ ಇದ್ದಾವ ಸರ್?

0: ಸದ್ಯಕ್ಕೆ ಏನೂ ಇಲ್ಲ, ಬಟ್ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಕೂಡ ಮಾಡಬೇಕು ಅಂತ ಭಾಳ ಆಸೆ ಇದೆ. ಒಂದು ಕರಾಟೆಗೆ ಯೂನಿವರ್ಸಿಟಿ ಮಾಡಿ ಅಲ್ಲಿ ಓದು ಪ್ರಾಮುಖ್ಯತೆ ಆಗಬಾರ್ದು. ಅವರ ಒಂದು ಮನೋ ಇಚ್ಛೆ ಇರುತ್ತಲ್ಲ, ಯಾವಾಗಲೂ ಹೇಳ್ತಾನೆ ಇರ್ತೀವಿ ಮ್ಯಾಮ್, ಎಲ್ಲ ನನ್ನ ಮೋಟಿವೇಶ್ನಲ್ ಆಗ್ಬೋದು. ಬೇರೆ ಬೇರೆ ಸೆಮಿನಾರ್ಗಳಲ್ಲಿ ಹೋದಾಗ ನಾನು ಹೇಳೋದು ವಿಲ್ಲಿಂಗ್, ಅದೊಂದು ಇಚ್ಛಾಶಕ್ತಿ ಇದ್ದರೆ ನೀವು ಯಾವುದನ್ನು ಬೇಕಾದರೂ ಮಾಡಬಹುದು, ಅಚೀವ್ಮೆಂಟ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಬರಬೇಕಾದ್ರೆ ಅಮ್ಮ, ಎಲ್ಲರೂ ಪ್ರತಿಯೊಬ್ಬರೂ ಏನು ಹೇಳ್ತಾರೆ, ಊಟಕ್ಕೋಸ್ಕರನೇ ಮಾಡೋದು. ಸೊ ಆ ಊಟ ಆಗಬೇಕು ಅಂತಂದಾಗ ನಮ್ಮನ್ನು ನಾವು ಶಕ್ತಿ ಪಡಿಸ್ಕೊಂಡು ನಾವೇನಾದರೂ ಸಮಾಜಕ್ಕೆ ಕೊಟ್ಟರೆ ಮಾತ್ರನೇ ನಮಗೂ ಅನುಕೂಲ, ಸಮಾಜಕ್ಕೂ ಅನುಕೂಲ.
1: ಸರ್, ಹಾಗೆ ನಿಮ್ಮ ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಯಾವುದೋ ಒಂದು ಸವಾಲು ಅನ್ನೋದು ನಿಮ್ಗೆ ಎದುರಾಗಿರುತ್ತೆ ಅಥವಾ ಅದನ್ನು ಮರಿಲಿಕ್ಕೆ ಆಗಲ್ಲ, ಬೇರೆ ಯಾರಿಗೂ ಅದು ಒಂದು ಉಪಯೋಗ ಆಗ್ಬೋದು ಅದನ್ನು ಶೇರ್ ಮಾಡಿದ್ರೆ?
0: ನನ್ನ ಜೀವನದಲ್ಲಿ ಎಷ್ಟೋ ಸಂದರ್ಶನ ಕೊಟ್ಟಿದ್ದೀನಿ, ಬಟ್ ಈ ರೀತಿ ಪ್ರಶ್ನೆ ತುಂಬ ಕಮ್ಮಿ ಬಂತು ನಮಗೆ. ಇಲ್ಲ, ಖಂಡಿತ ಇದನ್ನು ನಾನು ಹೇಳಲೇಬೇಕು. ಕೆಲವನ್ನು ನಾವು ಹೇಳಿದ್ರೆ ಮಾತ್ರನೇ ಎಲ್ಲರಿಗೂ ಗೊತ್ತಾಗುತ್ತೆ. ನಿಜವಾಗಲೂ ಸವಾಲು ಅನ್ನೋದು ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಎದುರಿಸ್ತಾನೆ ಬಂದಿದೆ. ನನ್ನನ್ನು ಎದುರಿಸಿದೆ, ಸವಾಲನ್ನು ನಾವು ಎದುರಿಸಿದ್ದೀವಿ. ಪ್ರತಿ ದಿನ ಸೋಲು ಸವಾಲು ಇದು ಖಂಡಿತ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ನಮ್ಮ ಜೀವನದಲ್ಲಿ ಸ್ವಲ್ಪ ಎಕ್ಸ್ಟ್ರಾ, ಯಾಕೆಂತಂದರೆ ನಮ್ಗೆ ಯಾರೂ ಗಾಡ್ ಫಾದರ್ ಇಲ್ಲ, ಎಲ್ಲ ಡಾಗ್ ಫಾದರ್ಸೇ. ಯಾರೂ ನಿಮಗೆ ಬಂದು ನೀವೊಂದು ಯಶಸ್ಸು ಬರೋವರೆಗೂ ಯಾರೂ ನಿಮ್ಮನ್ನು ಕೈ ಹಿಡಿಯೋದಿಲ್ಲ, ಎಲ್ಲ ಕಾಲೆಳೆಯೋಕೆ ನೋಡ್ತಾ ಇರ್ತಾರೆ ಹೊರತು. ಆ ಥರದ್ದು ನಮಗೂ ಸಹಕಾರ ಇದ್ದಿದ್ದು ಅಂತಂದರೆ ನಾವು ಮೇಲ್ಮಟ್ಟಕ್ಕೆ ಹೋಗಿ ಕರಾಟೆ, ನೀವು ಹೇಳಿದಲ್ಲ ನಂಗೆ ತುಂಬ ಖುಷಿಯಾಯಿತು, ವಿಶ್ವವಿದ್ಯಾನಿಲಯ ಮಾಡಬೇಕು ಅನ್ನೋದು ನಂಗೆ ಬಹಳ ಮಹದಾಸೆ. ಅದು ಇವಾಗೆಲ್ಲ ನಥಿಂಗ್ ಬಟ್ ಎಜುಕೇಶನ್, ಕರಾಟೆ ಇವಾಗ ವಿದ್ಯೆ, ಐ ಮೀನ್ ಎಜುಕೇಶನ್ ಟೈಪಲ್ಲೇ ಇದೆ ಅಮ್ಮ ಇವಾಗ.
1: ಸರ್, ಹಾಗೆ ನೀವು ಹಾಡಿನಲ್ಲೂ ಕೂಡ ಆಸಕ್ತಿ ಇದೆ ಅಂತ ಕೇಳ್ಪಟ್ಟೆ, ಒಂದು ಎರಡು ಸಾಲ ನಮಗೋಸ್ಕರ ಹಾಡ್ಬೋದಾ?
0: ನಾನು ಆವಾಗಲೇ ಹೇಳಿದೆ, ನಾನು ಆ ವ್ಯಕ್ತಿ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಅನ್ಯಥಾ ಭಾವಿಸಬಾರ್ದು. ನನ್ನ ಜೀವನದಲ್ಲಿ ಅವರು ಪ್ರಮುಖ ಅಂಶ ಆಗಿ ಪ್ರಮುಖ ಭಾಗವಾಗಿದ್ದಾರೆ, ಅವ್ರದ್ದೇ ಹಾಡು ಹೇಳ್ತೀನಿ. ಹೃದಯ ಗೀತೆಯಲ್ಲಿ ನಮ್ಮ ಬಾಲಸುಬ್ರಹ್ಮಣ್ಯಂ ಗುರುಜಿ ಅವರು ಹಾಡಿದಂಥ ಹಾಡು ಹಾಡ್ಬೋದೇ?
1: ಹಾ ಸರ್, ಹಾಡಿ.
0: ಯುಗ ಯು

0: ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಥ್ಯಾಂಕ್ ಯು.
1: ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ಈಗೊಂದು ಹಾಡು ಕೇಳೋಣ. ಹಠವಾದಿ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿ ರವಿಚಂದ್ರನ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಸರಿಗ ನಾವ್ ಏನು ಬರ್ತೇನೆ ಬರೀ ಮಾತು ಆಡುವ ಒಂದು ಕೌಶಲ್ಯ ಇದೆ ಅಂತೇಳಿ ಜಗಳದಲ್ಲೇ ಮುಂದುವರೆದ್ ಬಿಡ್ತೀವಿ. ಇನ್ನ ಕರಾಟೆ ಕಲಿತಂತಹ ವಿದ್ಯಾರ್ಥಿಗಳಾಗ್ಲಿ ಅಥವಾ ಕರಾಟೆ ಕಲಿತಂತಹ ವ್ಯಕ್ತಿ ಹೇಗೆ ತನ್ನ ಪೌರುಷವನ್ನ ತೋರಿಸ್ಬೋದು ಅಥವಾ ತನ್ನ ಸಾಹಸವನ್ನೇ ಅವರು ಒಂದು ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಬಳಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತಲ್ವಾ?
1: ಫಸ್ಟ್ ಮೌನವಾಗಿ ಕಣ್ಣಿನಿಂದ ನಾವು ಮಾತಾಡ್ತೀವಿ. ಕಣ್ಣಿನಿಂದ ಮಾತಾಡಿದಾಗ್ಲೇ ಅರ್ಧ ಅವ್ರಿಗೆ ಡೌನ್ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ, ಅಪೋನೆಂಟ್ ಬಂದಾಗ ನಾವು ರಿಯಾಕ್ಟ್ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಅದು ಕಷ್ಟ ಆಗ್ಬೋದು, ಯಾವುದೇ ರೀತಿಯಾದಂತಹ ಗೆಲುವು ಆಗ್ಬೋದು, ಸೋಲಾಗ್ಬೋದು. ನಾವು ಯಾವಾಗ ರಿಯಾಕ್ಟ್ ಮಾಡ್ತೀವೋ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ನಾವು ಏನ್ ಮಾಡ್ಬೇಕು, ಮೊದಲು ಮೌನ ವಹಿಸಿ ಯಾವುದೇ ಆಗ್ಲಿ ಒಂದು 10 ಸೆಕೆಂಡ್ ನಾವು ಅವರನ್ನ ದೃಷ್ಟಿಯಲ್ಲಿ, ದೃಷ್ಟಿಯುದ್ದ ಗೊತ್ತಿರುತ್ತೆ ನಿಮಗೆ, ಆ ದೃಷ್ಟಿಯಲ್ಲಿ ನಾವು ಅವ್ರನ್ನ ಸೆಳೆದಾಗ ನಮ್ಮಲ್ಲಿ ಪಾಸಿಟಿವ್. ಅದಕ್ಕೆ ಹೇಳೋದು, ಗುರು ಆಗೋದು ಅಷ್ಟು ಸುಲಭದ ಮಾತಲ್ಲ. ಆ ಗುರುವಿನ ಶಕ್ತಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಗುರು ಮೂಲ ಸ್ತ್ರೀ ಮೂಲ ಅಂತೆಲ್ಲ ಹೇಳ್ತೀವ. ಇದನ್ನ ನಿಜವಾಗ್ಲೂ ಅಷ್ಟೇ, ಆ ಗುರುವಿನ ಒಂದು ಅಂಶ ಇದ್ರೆ ಖಂಡಿತ ನಾವು ಅದು ಮಕ್ಕಳ

0: ಇರ್ಬೋದು, ನನ್ನಂಥವ್ರ ಹತ್ರನೇ ಅಲ್ಲ, ಮಕ್ಕಳಲ್ಲೂ ಕೂಡ ಅದು ವಿದ್ಯೆ ಕಲೀಲಿ, ಕರಾಟೆ ಕಲೀಲಿ, ಯಾವುದೇ ರೀತಿಯಾದಂತಹ ವಿದ್ಯೆ ಇರಲಿ, ನಾವು ನಮ್ಮನ್ನ 10 ಸೆಕೆಂಡ್ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ, ಅವರನ್ನು ನೋಡ್ತಾ ಕಂಟ್ರೋಲ್ ಮಾಡಿಕೊಂಡ್ರೆ ನಿಜವಾಗ್ಲೂ ಅವರು ಕೂಲ್ ಆಗ್ತಾರೆ. ಅದು ಕೋಪ ಇರಲಿ, ಶಾಂತವಾಗಿರಲಿ, ಅಥವಾ ಎಕ್ಸೈಟ್ಮೆಂಟ್ ಇರಲಿ. ನೋಡಿ ಇವತ್ತೆಲ್ಲ ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಜಾಸ್ತಿ, ಹೃದಯಾಘಾತ ಜಾಸ್ತಿ ಆಗ್ತಾರದಲ್ಲಿ, ಯಾಕೆ ಅದು ಎಕ್ಸೈಟ್ಮೆಂಟ್, ಮೆಂಟಲ್ ಪ್ರೆಷರ್. ಈ ಮೆಂಟಲ್ ಪ್ರೆಷರ್ ಆದಾಗ ಏನಾಗುತ್ತೆ, ಹಾರ್ಟ್ ಆಟೋಮೆಟಿಕ್ಲಿ ವೀಕ್ ಆಗುತ್ತೆ, ಅದು ಕೆಲಸ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಆದ್ದರಿಂದ ಯಾರೇ ಆಗ್ಬೋದು, ಎಷ್ಟೇ ವಯಸ್ಸಿನವರಾಗ್ಬೋದು, ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ನಮ್ಮನ್ನು ನಾವು ಒಂದು 10 ಸೆಕೆಂಡ್ ನಾವು ನಮ್ಮನ್ನು ನಾವು ಕೂಲ್ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು ಅಂತ ನನ್ನ ಸ್ವಂತ ಅನುಭವ ನೋಡಿದ್ದೀನಿ ಕೂಡ.
1: ಸರ್, ಹಾಗೆಯೇ ಈ ಕರಾಟೆ ಕಲಿಯೋರಿಗೆ ಅಥವಾ ಕಲಿಸೋರಿಗೆಲ್ಲ ಏನಾದರೂ ಒಂದು ಇರಲೇಬೇಕು ಈ ಅಂಶ, ಒಂದು ಪೇಷನ್ಸ್ ಇರಬೇಕು. ಎಲ್ಲರೂ ಒಂದೇ ಸಮಯಕ್ಕೆ ಕಲಿಯೋದಿಲ್ಲ, ಅದನ್ನು ನೀವು ಹೇಗೆ ಇದು ಮಾಡ್ತೀರಾ? ಇಷ್ಟೇ ಇಂಥ ಅವಧಿಯಲ್ಲೇ ಕಲಿಬೇಕು ಅನ್ನೋದೇನಾದರೂ ಇದೆಯಾ ತರಬೇತಿ?
0: ಖಂಡಿತ ಇದೆ ಅಮ್ಮ. ಪ್ರತಿಯೊಂದು ಬೆಲ್ಟ್ ಎಕ್ಸಾಮ್ಗಳು ಕೂಡ 6 ತಿಂಗಳು 4 ತಿಂಗಳು ಈ ಥರ ನಾವು ತರಬೇತಿ ಕೊಡ್ತೀವಿ. ಆ ತರಬೇತಿಯಲ್ಲಿ ನಾವು ನಮ್ಮ ಕಲೆಗೆ, ಎಲ್ಲ ಕಲೆಗಳ ಒಂದು ಅಧಿಪತಿ ಯೋಗ, ನಮ್ಮನ್ನು ನಾವು ನಿಗ್ರಹ ಪಡಿಸ್ಕೋಬೇಕು ಅಂತಂದ್ರೆ, ನಾನು ನಿಮಗೆ ಅದು ಹೇಳಲಿಲ್ಲ ಅಷ್ಟೇ, ಕರಾಟೆ ಯೋಗದಲ್ಲೂ ಕೂಡ ನಂದು 3 ಗಿನ್ನಿಸ್ ರೆಕಾರ್ಡ್ ಆಯ್ತು. ಆ ಥರ ಮೋದಾಗ ನಮ್ಮನ್ನು ಕೇಳಿದ್ದಷ್ಟೇ, ನಿಮ್ಮನ್ನು ನೀವು ಯಜ್ಞ ನಿಗ್ರಹ ಪಡಿಸ್ಕೋತೀರಾ ಅಂತಂದಾಗ, ಶಾಂತತೆಯಿಂದ ಕೂತು ನಾವು ಧ್ಯಾನ ಮಾಡಿದಾಗ, ಅದು ಪ್ರಾಣಾಯಾಮ ಆಗ್ಬೋದು, ಅನುಲೋಮ ವಿಲೋಮ ಆಗ್ಬೋದು, ನಮ್ಮನ್ನು ನಾವು ಪ್ರಾಣಾಯಾಮದಲ್ಲಿ ಕಂಟ್ರೋಲ್ ಮಾಡಿಕೊಂಡ್ರೆ ಯಾರು ಬೇಕಾದರೂ, ನಾವು ಹೇಳ್ಕೊಡ್ಬೇಕಾದ್ರೂ ಅಷ್ಟೇನೆ. ನೋಡಿ ಇವಾಗ ನೀವು ನೋಡಿರ್ತೀರಾ, ದೊಡ್ಡ ಇವಾಗೆಲ್ಲ ಒಡೆಯೋದು ಬಡಿಯೋದೆಲ್ಲ ಸ್ಟಾಪ್ ಮಾಡಿರ್ತಾರೆ, ಅದು ನಿಜವಾಗ್ಲೂ ಭಾಳ ಒಳ್ಳೆಯದು. ಎಲ್ಲ ಸ್ಕೂಲ್ಸಲ್ಲೂ ಅದೇ ಥರ ಇರುತ್ತೆ. ಸೊ ಆ ಭಯ ಅನ್ನೋದು ನಾವು ಇವಾಗ್ತೂ ನಮ್ಮ ಟೀಚರ್ಸ್ನ ನೋಡಿದಾಗ ನಾವು ಭಯ ಬೀಳ್ತೀವಿ. ಯಾಕೆ ಅಂತಂದರೆ ನಾವು ಕರೆಕ್ಟಾಗಿರಬೇಕು. ಇವಾಗ ಹೆಡ್ ಮಾಸ್ಟರ್ ಬಂದಾಗ, ಪ್ರಾಂಶುಪಾಲರು ಬಂದಾಗ ನಾವೆಲ್ಲ ಸೈಲೆಂಟಾಗಿರ್ತಾ ಇದ್ವಿ. ಆ ಒಂದು ಜಾಗೃತಿಯನ್ನು ಪ್ರತಿಯೊಬ್ಬರಲ್ಲೂ ನಾವು ಮೂಡಿಸ್ಬೇಕು, ಅದು ಗುರುವಿನ ಕೆಲಸ. ಅದು ಅವೇರ್ನೆಸ್ಸೇ ಗೊತ್ತಿರಲ್ಲ ಅವ್ರಿಗೆ, ಇಂಥವ್ರು ಬರ್ತಾ ಇದ್ದಾರೆ, ನೀವು ಹುಷಾರಾಗಿರ್ಬೇಕು. ನೋಡಿ ನಮ್ಮ ಸ್ಕೂಲ್ಸಲ್ಲಿ ನಿಮಗೆ ಗೊತ್ತಿರುತ್ತೆ, ಯಾರೋ ಇನ್ಸ್ಪೆಕ್ಷನ್ ಆಫೀಸರ್ ಬರ್ತಾರೆ, ಹೆಂಗಿರ್ತಾರೆ, ಅವ್ರಿಗೆ ಮೊದಲೇ ಟೀಚರ್ಸ್. ಅದಕ್ಕೆ ಗುರುವಿನ ಒಂದು ಭಾಗ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆ ಆಗುತ್ತಮ್ಮ.
1: ಸರ್, ಹಾಗೆಯೇ ಕರಾಟೆ ಕಲಿಯುವಾಗ ಮತ್ತೆ ಕಲಿಸುವಾಗ ಯಾವುದಾದ್ರೂ ಒಂದು ಅನಾಹುತ ಆಗಿದೆ ಅಚಾನಕ್ ಆಗಿ, ಯಾಕಂದ್ರೆ ನಾವು ಒಂದು ಸಣ್ಣದಾಗಿ ಬಿದ್ದಾಗಲೇ ನಮಗೆ ಆ ಗಾಯನ ವಾಸಿ ಮಾಡ್ಕೊಳ್ಳೋಕೆ ತುಂಬಾ ದಿನ ಆಗ್ಬೋದು ಅಥವಾ ನೋವಾಗ್ಬೋದು. ಸೊ ಆ ತರದ ಏನಾದ್ರೂ ಅನುಭವ ಇದೆಯಾ ನಿಮಗೆ?
0: ಖಂಡಿತ ಆಗಿದೆ ಅಮ್ಮ, ನಮಗೂ ಆಗಿದೆ. ನಾವು ಬ್ಲಾಕ್ ಬೆಲ್ಟ್ ಮಾಡಬೇಕಾದ್ರೆ ಇದೆಲ್ಲ ನಮ್ಮ ಹಲ್ಲುಗಳೆಲ್ಲಾನು ಯಾವುದು ಒರಿಜಿನಲ್ ಇರೋದಿಲ್ಲ, ಎಲ್ಲ ಒಡೆದಾಗ ಅವಾಗೆಲ್ಲ ಆ ಥರ ಇತ್ತು, ರಕ್ತ ಬಂದ್ರೇ ಬ್ಲಾಕ್ ಬೆಲ್ಟ್ ಅಂತ. ನಮ್ಗೆ ಆ ಥರ ತುಂಬ ಅನುಭವಗಳಾಗಿದೆ. ಮತ್ತು ಅನಾಹುತ ಅಂತ ಹೇಳಿದ್ರಲ್ಲ, ಖಂಡಿತ ಆಗಿದೆ, ವೆರಿ ಲೆಸ್, ತುಂಬ ಲೆಸ್ ಆಗಿದೆ. ಯಾಕೆಂದರೆ ಏನು ಬರಬೇಕಾದ್ರೆ ಎಂಪ್ಟಿ ಸ್ಟಮಕಲ್ಲಿ ಬಂದ್ಬಿಡ್ತಾರೆ ಕೆಲವರಿಗೆ, ಅದರದ್ದೆಲ್ಲ ಏನು ಅವೇರ್ನೆಸ್ ಮ್ಯಾಮ್, ಎಲ್ಲ ವಿಭಾಗಗಳಲ್ಲೂ ಜಾಗೃತಿಯನ್ನು ತಿಳ್ಕೋಬೇಕು, ಜಾಗೃತಿಗೊಳಿಸ್ಬೇಕು. ನಾವು
1: ಕರಾಟೆ ಮಾಡುವಾಗ ಹೀಗೆ ಇರಬೇಕು, ಇಂಥದ್ದೇ ಟೈಮಲ್ಲಿ ಮಾಡಬೇಕು, ಖಾಲಿ ಹೊಟ್ಟೆಲೇ ಮಾಡಬೇಕು, ಆ ಥರದ ಏನಾದರೂ
0: ಇಲ್ಲಮ್ಮ. ಖಾಲಿ ಹೊಟ್ಟೆ ಅಂತಿಲ್ಲ, ನಿಜವಾಗ್ಲೂ ಒಂದು ಲೋಟ ಹಾಲು ಕುಡ್ಕೊಂಡ್ಬರ್ಬೇಕು. ನಾವು ಯಾವುದೇ ಕೆಲಸ, ಅಮ್ಮ ಕರಾಟೆ ಬರೋಕ್ಕಿಂತ ಮುಂಚೆ ಒಂದು 1/2 hour ಮುಂಚೆ ಇದೆಲ್ಲ ಮಾಡಬೇಕು. ಅಲ್ಲಿ ಬಂದಾಗ ಯಾವುದೇ ರೀತಿ ಇಲ್ಲ. ಬೆಳಿಗ್ಗೆ ಹೊತ್ತಾದರೆ ಯಾವಾಗಲೂ ಹೇಳ್ತು, ಬ್ರಾಹ್ಮಿ ಹಿಮಹೂರ್ತದಲ್ಲಿ 5-6 ಗಂಟೆ 7 ಗಂಟೆ ಆ ಥರ ಒಂದು ವ್ಯಾಯಾಮ ಕರಾಟೆ ಮಾಡಿದಾಗ ಅನುಕೂಲ ಆಗುತ್ತೆ.
1: ಓಕೆ, ಈಗ ಕೇಳಿ ಮೈ ಆಟೋಗ್ರಾಫ್ ಚಲನಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ರಚನೆ, ಭಾರದ್ವಾಜ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಸಮಯ ಆಗಿದೆ 4:54. ಇಷ್ಟೊತ್ತು ಕರಾಟೆ ಬಗ್ಗೆ ಮಾತಾಡ್ತಾ ಸಾಗಿದ್ದು ನಮಗೆ ಈ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ಸರ್. ಸರ್, ಹಾಗೆಯೇ ಈ ಕಾರ್ಯಕ್ರಮದ ಕೊನೆಯಲ್ಲಿ ಈ ಕರಾಟೆ ಪಟು ಆಗಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಆಗಲಿ ಆತ್ಮರಕ್ಷಣೆ ಅನ್ನೋದು ಬಹಳ ಅತ್ಯಗತ್ಯ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಚಿಕ್ಕ ಕಿವಿಮಾತು.
1: ಅದಕ್ಕೂ ಮುಂಚೆ ನಾನೊಂದು ಹೊರಗಡೆ, ಐ ಮೀನ್ ನಾರ್ತ್ ಇಂಡಿಯಾದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಸಮಯದ ಬಗ್ಗೆ ಮತ್ತು ನಮ್ಮ ಆಕಾಶವಾಣಿ ಅಂದರೆ ಆಲ್ ಇಂಡಿಯಾ ರೇಡಿಯೋ ಬಗ್ಗೆ ನಾನು ಹೇಳಲೇಬೇಕು.
0: ಹಾಂ ಹೇಳಿ ಸರ್.
1: ನಿಜವಾಗ್ಲೂ ಸಮಯ ಅನ್ನೋದು ಅವಾಗ ನಮಗೆ ಗೊತ್ತಾಗ್ತಾನೂ ಇರಲಿಲ್ಲ. ಆ ರೇಡಿಯೋ ಅನ್ನೋದು, ಅದರಲ್ಲೂ ಎಸ್ಪೆಷಲಿ ಆಲ್ ಇಂಡಿಯಾ ರೇಡಿಯೋದು ಒಂದೊಂದು ಅನುಭವಗಳನ್ನು, ನಮ್ಮ ಎಷ್ಟೋ ನೋವು ಕಣ್ಣೀರಾಗ್ದಾಗ ನಿಜವಾಗ್ಲೂ ಆಲ್ ಇಂಡಿಯಾ ರೇಡಿಯೋಲ್ಲಿ ಒಂದೊಂದು ಹಾಡು ಮೇರೆ ದೇಶಕ್ಕೆ ಧರ್ತಿ ಹಾಗೂ ಅಣ್ಣವರು ನಗು ನಗುತಾನಲ್ಲಿ ನಮ್ಮ ವಿಷ್ಣು ಸಾರದು ಆಡಬೇಕು, ಕರಾಟೆ ಆಡಬೇಕು, ನಮ್ಮೂರ ಮಂದಾರ ಹೂವೆ, ಈ ಹೇಗಿದ್ದರು ನೀನೆ ಚೆನ್ನ, ಇದೆಲ್ಲ ಆ ಹಾಡುಗಳು ನಮಗೆ ಎಷ್ಟೋ ಪ್ರೋತ್ಸಾಹ. ನಮ್ಮ ಶ್ರೀನಾಥ್ ಸಾರದು ನಾನು ಭೇಟಿ ಮಾಡಿದಾಗ ಅದೇ ಹೇಳಿದೆ, ಹೌದು ನೀ ಇರಲು ಜೊತೆಯಲ್ಲಿ, ಇದೆಲ್ಲ ಕೆಲವು ಹಾಡುಗಳನ್ನು ಹಿಂದೂಸ್ತಾನವು ಹಿಂದೂ ಮರೆ ಇದೆಲ್ಲ ತುಂಬ ನಮಗೆ ಶಕ್ತಿ ಕೊಡುವಂಥದ್ದಾಗ್ತಾ ಇತ್ತು, ಎಷ್ಟೋ ಪ್ರೋತ್ಸಾಹದಾಯಕವಾಗಿರ್ತಾ ಇತ್ತು. ನಿಜವಾಗ್ಲೂ ಕರಾಟೆ, ನಾವು ಕರಾಟೆಯಾಗಿ ಕನ್ನಡದವರಾಗಿ ನಾವು ಇಲ್ಲಿ ಹುಟ್ಟಿರೋದಕ್ಕೆ, ನಮ್ಮ ಭಾರತೀಯರಾಗಿ ಹುಟ್ಟಿರೋದಕ್ಕೆ ತುಂಬಾ ಅದು ಹೆಮ್ಮೆ ಅಂತ ಅನ್ಸುತ್ತೆ, ಖುಷಿಗಿನ್ನ ಹೆಮ್ಮೆ ಅನ್ಸುತ್ತೆ. ಏನೊಂದು ಕಿವಿ ಮಾತು ಅಂತಂದ್ರೆ, ನಿಮ್ಮ ಮೇಲೆ ನೀವು ಭರವಸೆ ಇಡಬೇಕು, ನಂಬಿಕೆಗಿನ್ನ ದೊಡ್ಡದು ಭರವಸೆ.

0: ಸೊ ಆ ಭರವಸೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪ್ರತಿಯೊಬ್ಬರೂ ಅದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಭವಿಷ್ಯ ಇನ್ನೊಬ್ಬರ ಕೈಯಲ್ಲಿ ಕೊಡ್ತೀರಾ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳೋದಕ್ಕೆ ನಾನು ಯಾವಾಗಲೂ ಇದೆಲ್ಲ ಒಂದು ಅನುಭವ ಅನ್ನೋದು ಸ್ವಂತ ಅನುಭವ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನೂ ಇಲ್ಲದೇ ಇರೋರು ಸಾಮಾನ್ಯ ಅಸಾಮಾನ್ಯ ಆಗಬಹುದು. ಅದಕ್ಕೆ ನಾವೇ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೀನಿ.
1: ಓಕೆ ಸರ್, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗಾಗಿ ಮೀಸಲಿಟ್ಟದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಜೈ ಹಿಂದ್, ವಂದೇ ಮಾತರಂ.
1: ಇದುವರೆಗೂ ನಮ್ಮ ಜೊತೆಯಾಗಿದ್ದರು ಜಗತ್ತನ್ನ ಗೆದ್ದಂತಹ ಕನ್ನಡಿಗ, ಹಾಗೆಯೇ ತಮ್ಮ ಸಾಧನೆಯ ಹಾದಿಯಲ್ಲಿ ತಾವು ಅನುಭವಿಸಿದಂತಹ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡವರು. ಹಾಗೆಯೇ ಅಪ್ರತಿಮ ದೇಶ ಪ್ರೇಮಿ ಅನ್ನೋದು ಅರಿವಾಯಿತು, ಹಾಗೆ ಸಾಧಕರಿಗೆ ಸ್ಫೂರ್ತಿನೂ ಆದರು, ಹಾಗೆ ಸೇವಾ ಕೆಲಸಗಳಲ್ಲಿ ಇದ್ದಂತಹ ಆಸಕ್ತಿಯನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೂ ನಮ್ಮ ಜೊತೆ ಆದದ್ದು ಡಾಕ್ಟರ್ ಕರಾಟೆ ಎಪಿ ಶ್ರೀನಾಥ್ ಸರ್, ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈಗ ಕೇಳಿ ಹೊಂಬಿಸಿಲು ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ ಜೆ ಲತಾ.

ನೀರು ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಸಮಯ ಬಿಟ್ಟು ಆಕಾಶವಾಣಿ ಸಾಗದು. ಸಮಯ 5 ಗಂಟೆ ಆಗಿದೆ. ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದೇವೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ನೀಡುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳ ಆಗಮನ ತಡೆಯಲು ಚಿರತೆ ಕಾರ್ಯಪಡೆ ರಚಿಸುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ರಾಜ್ಯದ ಪ್ರಸಿದ್ದ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕವನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ವಿಶ್ವವೇ ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪ್ರಧಾನಿ ಅವರ 5 ವರ್ಷಗಳ ಪ್ರವಾಸ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 75ರಿಂದ 100 ಶತಕೋಟಿ ಡಾಲರ್ ಹೂಡಿಕೆ ಮಾಡುವ ಯುಎಇ ಬದ್ದತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ನವದೆಹಲಿಯಲ್ಲಿಂದು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸುರಕ್ಷತಾ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಕ್ರೀಡಾಪಟುಗಳು ಡೋಪಿಂಗ್ ವಿರೋಧಿ ನಿಯಮಗಳನ್ನು ಉಲ್ಲಂಘಿಸಿದರೆ ಅಸ್ತಿತ್ವದಲ್ಲಿರುವ ಡೋಪಿಂಗ್ ವಿರೋಧಿ ಚೌಕಟ್ಟಿನಡಿಯಲ್ಲಿಯೇ ಶಿಕ್ಷೆ ವಿಧಿಸಲಾಗುವುದು ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ಸ್ಪಷ್ಟಪಡಿಸಿದೆ. ಪ್ರಸ್ತಾವಿತ ತಿದ್ದುಪಡಿಗಳ ಕುರಿತು ಪ್ರತಿಕ್ರಿಯೆ ಸಲಹೆಗಳನ್ನು ಸಲ್ಲಿಸಲು ಕ್ರೀಡಾಪಟುಗಳು ತರಬೇತುದಾರರಿಗೆ ಆಹ್ವಾನ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಮನರಂಜನೆಯ ಮುಂಚೆ
1: ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಸಂಜೆಯ ಪ್ರಸಾರಕ್ಕೆ ನಿಮಗೆಲ್ಲ ಸ್ವಾಗತ. ಇದೀಗ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತೀರಿ. 5:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಪ್ರಸಾರವಾಗಲಿದೆ. ನಂತರ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುವುದು. ಗಾನಭಜನ ಸೇಫ್ ಡ್ರೈವ್ನಲ್ಲಿ 6:02 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55 7:02 ಆಕಾಶಬುಟ್ಟಿ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ ಕಗ್ಗದ ಸಿರಿ ಮೂಡಿಬರಲಿದೆ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ ಆಯ್ದ ಹಾಡುಗಳನ್ನು ಕೇಳುತ್ತೀರಿ. 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
2: ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳೋಣ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಸೇವ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮೊದಲು ನೀವು ಕೇಳಿದ ಗೀತೆ ಸುವರ್ಣ ಭೂಮಿ ಚಿತ್ರದಿಂದ ಆರಿಸಿದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್.

ಉಯ್ಯಾಲೆ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ, ಗೀತೆಯನ್ನು ಬರೆದವರು ಚಿ ಉದಯಶಂಕರ್.

ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 5:20. 5:40 ನ್ಯಾಯವಾಣಿ ಪ್ರಸಾರವಾಗುವುದು. ಈಗ ನೀವು ಕೇಳಿದ ಗೀತೆ ಪುನರ್ಜನ್ಮ ಚಿತ್ರದ್ದು. ಹಾಡಿದವರು ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ದುಲಾಲ್ ಸೇನ್ ಅವರ ಸಂಗೀತ ನಿರ್ದೇಶನವಿತ್ತು. ರಚನಾಕಾರರು ಆರ್ ಎನ್ ಜಯಗೋಪಾಲ್.

ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಧ್ವನಿಗಳಲ್ಲಿ ಸರ್ವಮಂಗಳ ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಯ ರಚನಾಕಾರರು ಕೆ ಎಸ್ ನರಸಿಂಹಸ್ವಾಮಿ, ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು.

ಚಲಪತಿರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಧುರ ಮಿಲನ ಚಿತ್ರದ ಗೀತೆ ಕೇಳಿದಿರಿ. ಬರೆದವರು ವಿಜಯ ನರಸಿಂಹ.

ಭಾಗ್ಯದ ಬಾಗಿಲು ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ನುಡಿಯ ಹಗರಣ ವೇತಕ್ಕೆ ಅಣ್ಣ ತಮ್ಮ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ಜಿ ವಿ ಅಯ್ಯರವರು ಚೌಕದ ದೀಪ ಚಿತ್ರಕ್ಕೆಂದು ಬರೆದ ಗೀತೆಯನ್ನು ಹಾಡಿದವರು ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ

0: ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: सपनों को हकीकत में बदलने के लिए सही समय पर सही कदम उठाना जरूरी है. भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं. विवरण के लिए विजिट करें fcat.edcil.co.in पर.
4: ಈಗ ಕೇಳೋಣ ನ್ಯಾಯವಾಣಿ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯಲಿದೆ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ. ಸರ್ ನಮಸ್ಕಾರ.
6: ನಮಸ್ಕಾರ ಸರ್.
5: ಈಗ ಸಾಮಾನ್ಯವಾಗಿ ಇಂತಿಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಪಿಂಚಣಿ ಪೆನ್ಷನ್ ಅಂತ ಬರುತ್ತೆ.
6: ಹೌದು.
5: ಬೇರೆ ಬೇರೆ ಇಲಾಖೆನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಿಂಚಣಿಗಳು ಇರ್ತವೆ. ಇಂತಿಷ್ಟು ವರ್ಷ ಪೆನ್ಷನ್ಗೆ ಅಗೇನೆಸ್ಟ್ ಆಗಿ ಹಣ ಕಟ್ ಆಗಿರುತ್ತದೆ. ನಿಮ್ಗೆ ನಾವು ಪಿಂಚಣಿ ಸಲುವಾಗಿ ಇಷ್ಟು ಹಣ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಕೊನೆ ಟೈಮ್ನಲ್ಲಿ ಇಂತಿಷ್ಟು ಜಮಾನು ಆಗಿರ್ತದೆ, ಯಾವುದೇ ಸೂಚನೆ ಇಲ್ಲದೇ ಆ ಪಿಂಚಣಿ ಅದನ್ನು ನಿಲ್ಲಿಸ್ಬಿಡ್ಬೋದು. ಆವಾಗ ಏನು ಸಮಸ್ಯೆ ಉದ್ಭವ ಆಗುತ್ತೆ, ಅವರ ಹಕ್ಕುಗಳು ಏನು, ಅದು ಪರಿಸ್ಥಿತಿ ಹೆಂಗೆ ನಿಭಾಯಿಸೋದು ಸರ್?
6: ಸರ್, ಪೆನ್ಷನ್ ಕೂಡ ಅದೊಂದು ಹಕ್ಕು ಸರ್. ಯಾವುದೇ ಅವ್ರು ಯಾಕೆ ಪೆನ್ಷನ್ ಯಾಕೆ ಕೊಡ್ತಾರೆ ಅಂದರೆ ಅವ್ರು ಇಷ್ಟು ವರ್ಷ ಅವರು ಸರ್ಕಾರಕ್ಕೆ ಅವ್ರ ಕೊಡುಗೆ ಇದೆ, ಇಷ್ಟು ವರ್ಷ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಪೆನ್ಷನ್ ಅಮೌಂಟ್ ಕೊಡ್ತಾರೆ. ಸೊ ಹಾಗಿದ್ದಾಗ ಸರ್ ಇವಾಗ ಒಂದೇ ಸರಿ ಅವ್ರನ್ನ ಯಾರ್ದು ಪೆನ್ಷನ್ ನ ನಿಲ್ಸೋದಕ್ಕೆ ಆಗೋದಿಲ್ಲ. ಪೆನ್ಷನ್ ಇವಾಗ ನಿಲ್ಲಿಸಬೇಕು ಅಂದ್ರೆ ಅದಕ್ಕೆ ಸುಮಾರು ಕಾರಣಗಳು ಇರ್ಬೋದು. ಏನಾದರೂ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಆಗಿದೆ ಅಂತ ಹೇಳಿ ಕೋರ್ಟಿಂದ ಆದೇಶ ತಗೊಂಬಂದಿದ್ರೆ ಆ ಆದೇಶ ಪ್ರಕಾರವಾಗಿ ಪೆನ್ಷನ್ ನ ನಿಂದಿರಿಸ್ಬೋದು ಸರ್. ಆದ್ರೆ ನಿಲ್ಲಿಸ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ನೋಟಿಸ್ ಕೊಡ್ಬೇಕು, ಈ ತರ ನಾವು ನಿಮ್ಮ ಪೆನ್ಷನ್ ನ ನಿಲ್ಲಿಸ್ತಾ ಇದೀವಿ ಈ ಕಾರಣಕ್ಕೆ ಅಂತ ಹೇಳಿ. ಆ ನೋಟಿಸ್ ಕೊಟ್ಟಾದ್ಮೇಲೆ ಆ ನೋಟಿಸ್ ಅಲ್ಲಿ ಏನಾದ್ರು ಸರಿಯಾಗಿ ಕಾರಣಗಳು ಕೊಟ್ಟಿಲ್ಲ ಅಂತ ಹೇಳಿದಾಗ ಆ ನೋಟಿಸ್ ನ ನಾವು ಚಾಲೆಂಜ್ ಮಾಡ್ಬೋದು. ಹೈಕೋರ್ಟ್ ಆಗಿರ್ಲಿ, ಇಲ್ಲಾಂದ್ರೆ ಅವರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ,
5: ಕ್ಯಾಟ್
6: ಇದೆ, ಇಲ್ಲಾಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ
5: ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್
6: ಟ್ರಿಬ್ಯುನಲ್ ಇದೆ. ಸೊ ಹಾಗಾಗಿ ಆ ಟ್ರಿಬ್ಯುನಲ್ ಅಲ್ಲಿ ಅವರು ಕೇಸ್ ಹಾಕೊಂಬೋದು, ಈ ತರ ನಮ್ಮ ವಿತೌಟ್ ನಮ್ಗೆ ನೋಟಿಸ್ ಇಲ್ದೇನೆ, ಇಲ್ಲಾಂದ್ರೆ ನೋಟಿಸ್ ಅಲ್ಲಿ ಸರಿಯಾಗಿ ಕಾರಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮ ಪೆನ್ಷನ್ ನ ನಿಲ್ಸಿದ್ದಾರೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಬೋದು.
5: ಈಗ ಪೆನ್ಷನ್ ನಿಲ್ಲಿಸುವಾಗ ಅವರಿಗೆ ಏನೋ ಒಂದು ಬೇರೆ ಬೇರೆ ಆದೇಶಗಳು ಇರಬಹುದು ಅಂತ ತಿಳ್ಕೊಳ್ಳೋಣ. ಆ ಆದೇಶ ಅದು ಯಾಕೆ ಹೀಗೆ ಅಂತ ಹೇಳಿ ಇವರು ಇವರು ಕ್ವಶನ್ ಮಾಡಬಹುದು ಆಮೇಲೆ.
6: ನಿಜ ಸರ್
5: ಅಲ್ವಾ, ಇದನ್ನ ನಾವು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕಾಗುತ್ತೆ.
6: ಹೌದು ಸರ್. ಇವಾಗ ಕಾರಣಗಳು ಏನಿರ್ಬೋದು ಅಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಸರಿಯಾಗಿ ಇವರು ಕೆಲಸ ಮಾಡಿರಲಿಲ್ಲ, ಹಾಗಾಗಿ ನಾವು ಇವ್ರನ್ನ ಪೆನ್ಷನ್ನ ತಡೆ ಹಿಡಿಬೇಕು ಅಂತ ಹೇಳಿರ್ಬೋದು. ಆದರೆ ಎನ್ಕ್ವೈರಿನೇ ಚಾಲೆಂಜ್ ಮಾಡೋದಕ್ಕೆ ನಮಗೆ ಅವಕಾಶ ಬೇಕಾಗುತ್ತೆ.
5: ಅಲ್ಲ, ಇಂತಿಷ್ಟು ವರ್ಷ ಬರ್ತಾ ಇರ್ತದೆ, ಸುಮಾರು ವರ್ಷಗಳ ನಂತರ ಇದ್ದಕ್ಕಿದ್ದಂಗೆ ನಿಂತೋಗ್ಬಿಟ್ರೆ ಅದು ಏನೋ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಅಂತ ಅನ್ಬೇಕಾ ಹೇಗೆ ಅದು?
6: ಸರ್, ಅದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸೇ ಆಗುತ್ತೆ. ಯಾಕಂದ್ರೆ ಇವಾಗ ಒಂದು ಸುಮಾರು ವರ್ಷದಿಂದ ಪೆನ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಇರಬೇಕಾಗುತ್ತೆ. ಅವ್ರ ಫ್ಯಾಮಿಲಿಗೂ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಅವ್ರಿಗೂ ಯಾರು ಎಂಪ್ಲಾಯ್ ಇದ್ರು ಅವ್ರಿಗೂ ಕೊಡಲೇಬೇಕಾಗುತ್ತೆ. ಮಿಡಲ್ ಅಲ್ಲಿ ವಿತೌಟ್ ನೋಟಿಸ್ ಇಲ್ಲದೆ ಏನು ಇಲ್ಲದೆ ಆ ತರ ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ಸರ್.
5: ಬೇರೆ ಬೇರೆ ಕಾರಣಗಳಿಂದ ನಾವು ನಿಲ್ಲಿಸಿದೀವಿ ಅಂತ ಅನ್ಬೋದು. ಉದಾಹರಣೆ, ಯಾವುದೋ ಒಂದು ಲಿವಿಂಗ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಇರ್ತದೆ, ಅದೆಲ್ಲ ಇದೆಯಲ್ಲ. ನಿಶ್ಚಿತವಾದಂತಹ ಒಂದು ಕಾರಣ ಇದ್ರೆ ಮಾತ್ರ ಅವರು ಬೇಕಾದ್ರೆ ತಡೆ ಹಿಡಿಯಬಹುದು. ಅನಾವಶ್ಯಕವಾಗಿ ನಾವು ಎಲ್ಲ ಮಾಹಿತಿ ಕೊಟ್ಟಾಗ್ಲೂ ಕೂಡ ನಿಲ್ಲಿಸಿದ್ರು ಅಂತಂದ್ರೆ ಕಾನೂನಿನ ಮೂಲಕವಾಗಿ ಅದನ್ನು ಸರಿಪಡಿಸ್ಕೋಬಹುದು.
6: ನಿಜ ಸರ್.
5: ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದಂತಹ ಬಸವ ಪ್ರಸಾದ್ ಕುನಾಲೆ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
6: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ನ್ಯಾಯವಾಣಿ ಕಾರ್ಯಕ್ರಮ ಕೇಳಿದ್ರಿ. ಈಗ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯಲಿದೆ.

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಧೂಮಕೇತು ಚಿತ್ರದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ರಾಗ ಸಂಯೋಜನೆ ಟಿಜಿ ಲಿಂಗಪ್ಪ.

ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಗಾಂಧಿನಗರ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ಲರೀಶ್ವರಿ.

ಪಿಜಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಪೀಠಾಪುರಂ ನಾಗೇಶ್ವರ ರಾವ್ ಹಾಗೂ ಎಲ್ಲರೀಶ್ವರಿ ಅವರು ಹಾಡಿದ ಗೀತೆ ಕೇಳಿದಿರಿ. ಅಮ್ಮ ಚಿತ್ರದಿಂದ ಈ ಗೀತೆಯನ್ನ ಆರಿಸಲಾಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸಿ ಪರಿಗಣಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆ ಆಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ದವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಹೊಸದಾಗಿ ವಿವರವಾದ ಯೋಜನಾ ವರದಿ ಡಿಪಿಆರ್ ತಯಾರಾಗಿದ್ದು ಶೀಘ್ರದಲ್ಲೇ ಕೇಂದ್ರಕ್ಕೆ ಸಲ್ಲಿಸಲಾಗುವುದು, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಕೂಡಲೇ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನುನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಯ ಒಳಿತಿಗಾಗಿ ಜೇನುನೊಣಗಳು ನಮ್ಮೆಲ್ಲರನ್ನ ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಿಸಲಾಯಿತು. ಮುಂಬರುವ ಪಿಕಲ್ ಬಾಲ್ ವಿಶ್ವಕಪ್ಗಾಗಿ ಭಾರತೀಯ ಸಬ್ ಜೂನಿಯರ್ ಮತ್ತು ಜೂನಿಯರ್ ತಂಡಗಳ ಆಯ್ಕೆ ಪ್ರಕ್ರಿಯೆಯನ್ನು ಭಾರತೀಯ ಪಿಕಲ್ ಬಾಲ್ ಅಸೋಸಿಯೇಷನ್ ಐಪಿಎ ಜೂನ್ 12-14 ನಡೆಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಆತ್ಮೀಯರೇ, ಸಮಯ ಆಗಿದೆ 6:03. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಪ್ರಸಾರವಾದ ಗೀತೆಗಳು ತುಂಬಾ ಅಪರೂಪವಾದ ಗೀತೆಗಳಾಗಿದ್ದವು, ನಮಗೆ ಬಹಳ ಇಷ್ಟ ಆಯಿತು. ಅದರಲ್ಲೂ ಕೊನೆಯಲ್ಲಿ ಪ್ರಸಾರವಾದ ಅಮ್ಮ ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಕೆಲವರು ಹೇಳಿದಿರಿ. ಹಾಗೆ ನುಡಿಯ ಹಗರಣ ವೇತಕ್ಕೆ ಗೀತೆ ಮೂಡಿ ಬಂತು, ಅದನ್ನು ಕೇಳಿ ಬಹಳ ದಿನ ಆಗಿತ್ತು ಅಂತ ಕೆಲವರು ಹೇಳಿದಿರಿ. ನಿಮ್ಮ ಎಲ್ಲ ಸಂದೇಶಗಳನ್ನು ಮತ್ತೆ ನೋಡೋಣ. ಈಗ ಸೇಫ್ ಡ್ರೈವ್ ಗಾನ ಭಜನಾಗೆ ನಾವು ಸಾಗೋಣ. ವಿಭಾಗ ಗಾನ ಭಜನ ಸಮೀಕ್ಷೆಯ ವಿಷಯ ಏನು, ನಾವೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿದಿರಿ. ಗಾನ ಭಜನ ವಿಷಯ ಏನು, ಕಾಯ್ತಾ ಇರಿ. ಈ ಗೀತೆ ಆದ ಮೇಲೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಸಮೀಕ್ಷೆಯ ವಿಷಯವನ್ನ ನಿಮಗೆ ತಿಳಿಸಲಾಗುವುದು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಶಿವನೇ ಶಿವನೇ ಸೀಸರ್ ಚಿತ್ರದ ಗೀತೆ ಕೇಳಿದಿರಿ. ಬರೆದು ಸಂಗೀತ ನೀಡಿ ಗೀತೆಯನ್ನ ಹಾಡಿದವರು ಚಂದನ್ ಶೆಟ್ಟಿ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ವಿಷಯ ಏನು? ಕಾಯ್ತಾ ಇದ್ದೀವಿ, ಒಂದು ಬ್ರೇಕ್ ತಗೊಂಡ್ಬಿಟ್ರಲ್ಲ ಅಂತ ಎಲ್ಲ ಆಗಲೇ ಸಂದೇಶಗಳನ್ನ ನೀವು ಹಾಕ್ತಾ ಇದ್ದೀರಿ. ಒಂದು ಬ್ರೇಕ್ ಅಂದರೆ ಬ್ರೇಕ್ ಅಲ್ಲ, ಅದು ಹಾಗೇ ನಿಮ್ಮ ಕುತೂಹಲ ಉಳಿಸುವ ಒಂದು ತಂತ್ರಗಾರಿಕೆ ಅಷ್ಟೇ. ಆತ್ಮೀಯರೇ, ಹೇಳ್ಬಿಡೋಣ ಇವತ್ತಿನ ಸಮೀಕ್ಷೆ. ಇದು ವೇಗದ ಯುಗ ಅಲ್ವಾ, ಯಾವಾಗಲೂ ಎಲ್ಲರಿಗೂ ಏನೋ ಒಂದು ಕೆಲಸ. 3 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಹಿರಿಯರವರೆಗೂ ಏನೋ ತರಾತುರಿ, ಏನೋ ತಮ್ಮದೇ ಲೋಕದ ಏನೇನೋ ಯಾವ್ಯಾವುದೋ ವಿಚಿತ್ರ ಕೆಲಸಗಳು, ಯಾವ್ಯಾವುದೋ ಜವಾಬ್ದಾರಿಗಳು, ಹೌದಲ್ಲ? ಒಟ್ಟಿನಲ್ಲಿ ಏನೋ ಒಂದು ಓಡಾಟ, ಯಾವುದು ನಿಲ್ಲದು. ಇದರ ನಡುವೆ ಊಟ ತಿಂಡಿ ನಿದ್ದೆ ಸರಿಯಾಗಿ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಕೆಲವರು ಅಂತ ಯೋಚನೆ ಮಾಡ್ಬೋದು, ಕೆಲವರು ಹ್ಞೂ ಅನ್ಬೋದು, ಇನ್ನು ಕೆಲವರು ಇಲ್ಲ ರೀ, ಎಲ್ಲಿ ಸಮಯನೇ ಇಲ್ಲ ಅಂತನೂ ಹೇಳಬಹುದು. ಇಡೀ ಬದುಕು ಸುತ್ತೋದೇ ಇದ್ರ ಸುತ್ತ ಅಲ್ವೇನ್ರಿ ಅಂತ ಕೂಡ ಕೇಳಬಹುದು. ಇರಲಿ, ಊಟ ಅಂದರೆ ವಿಧ ವಿಧ ಅಡುಗೆ, ಅಡುಗೆ ಮನೆ, ಅಲ್ಲಿಂದ ಹೊರಹೊಮ್ಮುವ ಘಮ, ದೊಡ್ಡ ದೊಡ್ಡ ಪಾತ್ರೆಗಳು, ಟಣ ಟಣ ಸದ್ದು, ಮನೆ ಮಂದಿ ಎಲ್ಲ ಚಿತ್ರಗಳು ಬರುತ್ತೆ ಅಲ್ವಾ? ಇದು ಹೌದು. ಆದರೆ ಈಗಿನ ದಿನಗಳು ಹೇಗಿದೆ? ದೊಡ್ಡ ಪಾತ್ರೆ ಇಲ್ಲ, ಮನೆ ಮಂದಿ, ಮನೆಯಲ್ಲಿ ಇರೋದೇ 3 ಮತ್ತೊಂದು, ಅಥವಾ ಅತಿ ಹೆಚ್ಚು ಅಂದರೆ 5-6. ಇಷ್ಟು ಮಂದಿ ಎಲ್ಲರೂ ಒಟ್ಟಿಗೆ ಕುಳಿತು ಅಂದರೆ ಇರುವ 3 ಮಂದಿ ಅಥವಾ ಇರುವ 5 ಮಂದಿ ಅಥವಾ 6 ಮಂದಿ ಒಟ್ಟಿಗೆ ಕುಳಿತು ಒಂದು ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈಗ ಬಂತು ಪಾಯಿಂಟ್, ಸಾಧ್ಯ ಆಗ್ತಾ ಇದೆಯಾ? ಎಷ್ಟು ಮನೆಗಳಲ್ಲಿ ಎಲ್ಲ ಕುಟುಂಬ, ಅಷ್ಟು ಕುಟುಂಬದ ಸದಸ್ಯರೆಲ್ಲ ಕುಳಿತು ನಾವು ಒಟ್ಟಿಗೆ ಊಟ ಮಾಡ್ತೀವಿ? ಇದು ಹಳ್ಳಿಗಳಲ್ಲಾಗಲಿ, ಪಟ್ಟಣಗಳಲ್ಲಾಗಲಿ, ವೇಗದ ಜಾಗಗಳಲ್ಲಾಗಲಿ, ಎಲ್ಲೇ ನಾವು ನೋಡಿದರೂ ವಿಶ್ವದ ಅನೇಕ ಜಾಗಗಳಲ್ಲಿ ಇದು ಸಾಧ್ಯ ಆಗ್ತಾ ಇದೆಯಾ? ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನೋದೇ ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಹೌದು, ನಾವೆಲ್ಲ ಒಟ್ಟಿಗೆ ಕೂತು ಒಂದು ದಿನದಲ್ಲಿ ಒಂದು ಊಟನಾದರೂ, ಬೆಳಿಗ್ಗೆ ಅಥವಾ ರಾತ್ರಿ ಒಟ್ಟಿಗೆ ಕುಳಿತು ಊಟ ಮಾಡ್ತೀವಿ, ಅಥವಾ ಒಂದು ಹೊತ್ತಾದರೂ ಒಟ್ಟಿಗೆ ಕುಳಿತು ನಾವು ತಿಂಡಿ ತಿಂತೀವಿ, ಒಟ್ಟಿಗೆ ಕುಳಿತುಕೊಳ್ಳುತ್ತೇವೆ ಅನ್ನುವಂಥದ್ದು ಇದೆಯಾ ಅಥವಾ ಇಲ್ಲವಾ? ಇದೆ ಅಂದರೆ

ಇದೆ ಅಂತ ಉತ್ತರ ಕೊಡಿ, ಇಲ್ಲ ಆದರೆ ಇಲ್ಲ ಅಂತ ಹೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483091092. ಎಷ್ಟು ಕುಟುಂಬಗಳಲ್ಲಿ ಇದು ಸಾಧ್ಯ ಆಗ್ತಾ ಇದೆ, ಎಷ್ಟು ಕುಟುಂಬಗಳಲ್ಲಿ ನೋ ಅಂತ ಹೇಳ್ತಾರೆ, ಅವರವರ ಹೊತ್ತಿಗೆ ಅವರವರ ಸಮಯಕ್ಕೆ ಅಂತ ಆಗಿದೆಯಾ, ಅಥವಾ ಎಲ್ಲರೂ ಕುಳಿತುಕೊಳ್ಳುತ್ತಿದ್ದೇವೆಯಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆ. ಕುಟುಂಬ ಅಷ್ಟು ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ದೀವ? 9483091092 ಈ ಸಂಖ್ಯೆಗೆ ನೀವು ನಿಮ್ಮ ಸಂದೇಶಗಳನ್ನು ಕಳಿಸಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಕೇಳಿದಿರಿ. ತ್ರಿಲೋಕ್ ತ್ರಿವಿಕ್ರಮ ಅವರ ರಚನೆಗೆ ಸಂಗೀತ ನೀಡಿದವರು ವಾಸುಕಿ ವೈಭವ್. ಸಮಯ 6:15 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ವಿಭಾಗ ಸಮೀಕ್ಷೆಯ ವಿಷಯ ವೇಗದ ಯುಗ ಇದು ಅಂತ ಹೇಳ್ತೀವಿ. ಹಳ್ಳಿ ಪಟ್ಟಣ ಯಾವುದೇ ಭೇದ ಇಲ್ಲದೆ ಎಲ್ಲ ಕಡೆ ಎಲ್ಲರಿಗೂ ಯಾವುದೋ ತರಾತುರಿ. 3 ವರ್ಷದ ಮಗುವಿನಿಂದ 80-85 ವರ್ಷದ ಹಿರಿಯರವರೆಗೆ ಏನೋ ಕೆಲಸ, ಏನೋ

ಗಡಿಬಿಡಿ ನಾವು ನೋಡ್ತೀವಿ. ಜೊತೆಗೆ ಮೊಬೈಲ್ಗಳು ಬಂದಿರುವಂಥದ್ದು, ಮೊಬೈಲ್ನ ನಾವು ಸದಾ ಇಟ್ಕೊಂಡಿರ್ತೀವಿ ಅನ್ನುವಂಥದ್ದು, ಈ ಆನ್ಲೈನ್ ಕ್ಲಾಸ್ಗಳು, ಹಾಗೆ ಆನ್ಲೈನ್ ಕೆಲಸಗಳು, ವರ್ಕ್ ಫ್ರಮ್ ಹೋಮ್, ಈ ಎಲ್ಲ ಕಾರಣದಿಂದ ನಮ್ಮ ಸಮಯಗಳು ಪ್ಯಾಕೆಟ್ಗಳಾಗಿ ವಿಭಾಗ ಆಗಿ ಹೋಗಿದೆ. ಮಗುವಿನ ಸಮಯ ಬೇರೆ, ಅಪ್ಪ ಅಮ್ಮನ ಸಮಯ ಬೇರೆ, ಮನೆಯಲ್ಲಿ ಹಿರಿಯರ ಸಮಯ ಬೇರೆ, ಬಂದು ಹೋಗುವವರ ಸಮಯ ಬೇರೆ, ಹೀಗೆ ಬೇರೆ ಬೇರೆ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ ನಾವೆಲ್ಲ ಒಟ್ಟಾಗಿ ಒಂದು ಕಡೆ ಒಂದು ಹೊತ್ತು ಕುಳಿತುಕೊಳ್ತಾ ಇದ್ದೇವಾ ಅನ್ನೋದೇ ಒಂದು ದೊಡ್ಡ ವಿಚಾರವಾಗಿ ಇತ್ತೀಚೆಗೆ ಎಲ್ಲ ಕಡೆ ಚರ್ಚೆ ಆಗೋದನ್ನು ನಾವು ನೋಡ್ತೀವಿ. ಮನೆ ಮಂದಿಯೆಲ್ಲ ಕುಳಿತು ಒಟ್ಟಿಗೆ ಮಾತನಾಡುವಂಥದ್ದು ಇದೆಯಾ, ಇದೆ ಅನ್ನೋದಾದರೆ ಅದು ಊಟದ ಸಮಯ ಅಂತ ಕೆಲವರು ಹೇಳ್ತಾರೆ. ಅದು ಊಟದ ಸಮಯ ಅನ್ನೋದಾದರೆ ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡೋದಕ್ಕೆ ಸಮಯ ಇದೆಯಾ, ಸಮಯವನ್ನು ನಾವು ನಿಗದಿಪಡಿಸಿದ್ದೀವಾ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಾ ಅಥವಾ ಇಲ್ಲವಾ, ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ನೋಡೋಣ ಎಷ್ಟು ಜನ ಎಲ್ಲ ಕುಳಿತು ಒಂದು ಹೊತ್ತಾದರೂ ಊಟ ಮಾಡ್ತಾರೆ ಅಂತ, ಅಥವಾ ಆಗ್ತಾ ಇಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಯಾರು ಹೇಳ್ತಾರೆ ನೋಡೋಣ. ನಮಗೆ ನೀವು ನಿಮ್ಮ ಅನಿಸಿಕೆನ ಹೇಳಬಹುದು, ಹೌದು ಅಥವಾ ಇಲ್ಲ ಹೇಳಿ. ಒಂದೇ ಒಂದು ಸಾಲಲ್ಲಿ ನಿಮ್ಮ ಮಾತನ್ನು ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ ಅಂದರೆ ವಾಟ್ಸಪ್ ಸಂಖ್ಯೆ 9483091029 9483091029. ಸಮೀಕ್ಷೆಯಲ್ಲಿ ಪಾಲ್ಗೊಂಡವರ ಸಂಖ್ಯೆ ಎಷ್ಟು, ಯಾರು ಹೌದು ಆಗ್ತಾ ಇದೆ ನಾವು ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳಿದ್ರು, ಆಗ್ತಾ ಇಲ್ಲ ಸಾರಿ ಅಂತ ಯಾರು ಹೇಳಿದ್ರು ನೋಡೋಣ. 7:45

ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ MMCH ಚಿತ್ರದ ಗೀತೆ ಕೇಳಿದಿರಿ. ಗೌಸ್ಪೀರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿತ್ತು. ಗೀತೆಯನ್ನು ಚೆಫ್ ಚಿದಂಬರ ಚಿತ್ರದಿಂದ ಆರಿಸಿದ್ದು. ವಿನಯ್ ಪಾಂಡವಪುರ ಅವರ ರಚನೆಗೆ ಸಂಗೀತ ನೀಡಿದವರು ಋತ್ವಿಕ್ ಮುರಳೀಧರ್. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 6:25.

ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ ಕುಚಿಕು ಕುಚಿಕು ಚಿತ್ರದ ಗೀತೆ ಕೇಳಿದಿರಿ. ವಿಜಯ್ ಯೇಸುದಾಸ್ ಅವರ ಜೊತೆ ಈ ಗೀತೆಯನ್ನು ಹಾಡಿದವರು ಹೇಮಂತ್, ಬರೆದು ಸಂಗೀತ ನೀಡಿದವರು ಹಂಸಲೇಖ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಬಜಾನ ವಿಭಾಗ ಸಮೀಕ್ಷೆ. ಒಂದು ಹೊತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಮನೆ ಮಂದಿಯೆಲ್ಲ ಊಟ ಅಥವಾ ತಿಂಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇದು ಇವತ್ತಿನ ಸಮೀಕ್ಷೆಯ ವಿಷಯ. ಒಂದೊಂದ್ಸಲಿ ಇತ್ತೀಚೆಗಂತೂ ಈ ವೇಗದ ಯುಗದಲ್ಲಿ ಹಳ್ಳಿ ಪಟ್ಟಣ ಭೇದ ಭಾವ ಇಲ್ಲದೆ ಮಕ್ಕಳು ತಮ್ಮ ಹೋಮ್ವರ್ಕ್ ಆಗಿರಬಹುದು, ತಮ್ಮ ಶಾಲೆಯ ಕೆಲಸಗಳು ಇವುಗಳನ್ನು ಮಾಡುವ ಆತುರ ತರಾತುರಿ. ಹಾಗೆ ಮಕ್ಕಳು ಬೇಗ ನಿದ್ದೆ ಮಾಡಲಿ, ಬೇಗ ತಮ್ಮ ಹೋಮ್ವರ್ಕ್ಗಳನ್ನು ಮುಗಿಸ್ಲಿ ಅಂತ ಮಕ್ಕಳಿಗೆ ಬೇಗ ಊಟ ಮಾಡಿಸ್ತೀವಿ. ಹಾಗೆ ತಾಯಿಯಂತೂ ಮನೆಯ ಎಲ್ಲರಿಗೂ ಊಟ ಬಡಿಸಿ ಕೊನೆಯಲ್ಲಿ ಊಟ ಮಾಡೋದು. ಅಮ್ಮನ ಟೈಮ್ ಸಂಪೂರ್ಣ ಭಿನ್ನ ಬೇರೆ. ಇನ್ನು ಹಿರಿಯರಿಗೆ ಆರೋಗ್ಯ ಸರಿಗಿಲ್ಲ ಅಥವಾ ಮಾತ್ರೆ ತಗೊಳ್ಬೇಕು ಅಥವಾ ಇನ್ನೇನೋ ಕಾರಣಾಂತರಗಳಿಂದ ಹಿರಿಯರ ಸಮಯ ಬೇರೆ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ದ ಒಂದು ಸಮಯ ಇತ್ತು. ಈಗ ಇತ್ತೀಚೆಗೆ ಈ ವೇಗ ಅಥವಾ ಬದಲಾದ ಕಾಲಘಟ್ಟದಲ್ಲಿ ಒಟ್ಟಿಗೆ ಕುಳಿತು ನಾವು ಊಟ ಮಾಡುವುದನ್ನು ಮರೆತು ಹೋಗಿದ್ದೇವಾ, ಅಥವಾ ನಮಗೆ ಹಾಗೆ ಅನ್ನಿಸೋದಿಲ್ಲವಾ, ಅಥವಾ ಅನ್ನಿಸಿಯೂ ಸಮಯದ ಕಾರಣದಿಂದ ನಾವೆಲ್ಲ ಒಟ್ಟಿಗೆ ಕುಳಿತುಕೊಳ್ಳಲು ಆಗ್ತಾ ಇಲ್ಲವಾ? ಈ ಎಲ್ಲ ಪ್ರಶ್ನೆಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇರ್ತೀವಿ. ವೈದ್ಯರು, ಸೈಕಾಲಜಿ ನೋಡಿ ಹೇಳುವಂಥವರು, ಮನೋವೈದ್ಯರು ತಿಳಿಸುವಂಥದ್ದು, ಒಟ್ಟಿಗೆ ಕುಳಿತು ಒಂದು ಹೊತ್ತಾದರೂ ಮನೆ ಮಂದಿಯೆಲ್ಲ ಊಟ ಅಥವಾ ತಿಂಡಿ ಮಾತುಕತೆ ಎಕ್ಸ್ಚೇಂಜ್ ಆಗದೇ ಇರುವುದರ ಕಾರಣ ಇತ್ತೀಚೆಗೆ ಎಷ್ಟೊಂದು ಸಮಸ್ಯೆಗಳು ಉಂಟಾಗ್ತಾ ಇದೆ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ, ಹೀಗೆಲ್ಲ ಹೇಳ್ತಾರೆ. ಆದರೆ ಅದು ಹೌದಾ? ಇದು ಪ್ರಶ್ನೆ. ಎಷ್ಟು ಮನೆಗಳಲ್ಲಿ ಅದು ಸಾಧ್ಯ ಆಗ್ತಾ ಇದೆ, ಎಷ್ಟು ಮನೆಗಳಲ್ಲಿ ಆಗ್ತಾ ಇಲ್ಲ, ಆಗಬೇಕು ಅಂತ ಯಾರಿಗಿದೆ? ಎಲ್ಲ ಅಂಶಗಳನ್ನು ಇಟ್ಕೊಂಡು ಹಾಗೇ ಒಂದು ರೌಂಡ್ ಹೋಗ್ತಾ ಇದ್ದೀವಿ ವಿಭಾಗ ಸಮೀಕ್ಷೆಯಲ್ಲಿ. ಒಂದು ಹೊತ್ತಾದರೂ ಒಟ್ಟಿಗೆ ಕುಳಿತು ಊಟ ತಿಂಡಿ ಮಾಡೋಕ್ಕೆ ಸಾಧ್ಯ ಆಗತ್ತಾ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ಇದು ವಿಭಾಗ ಗಾನ ಭಜನ ಸಮೀಕ್ಷೆ. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಸಮೀಕ್ಷೆ ಫಲಿತಾಂಶ 7:50

ಅಮ್ಮರ ಚಿತ್ರಕ್ಕೆಂದು ಸೈಂಧವಿ ಹಾಗೂ ರೆಹಮಾನ್ ಅವರು ಹಾಡಿದ ಗೀತೆ ಕೇಳಿದಿರಿ. ಕುಸುಮಪ್ರಿಯ ಅವರ ರಚನೆ, ಸಂಗೀತ ನೀಡಿದವರು ಅಭಿಮಾನ್ ರಾಯ್. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ಹೌದು ಇಲ್ಲ ಹೌದು ಇಲ್ಲ ಅಂತ. ಆತ್ಮೀಯರೇ, ನಿಮ್ಮ ಸಂದೇಶಗಳು ತಲುಪ್ತಾ ಇವೆ. ನೀವು ನಮಗೆ 9483091029 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಬಹುದು. 7:50 ಫಲಿತಾಂಶ ನೋಡೋಣ. ಇವತ್ತಿನ ವಿಭಾಗ ಗಾನಭಜನ ಸಮೀಕ್ಷೆ. ಈ ಸಮೀಕ್ಷೆಯ ವಿಷಯ, ಒಂದು ಹೊತ್ತಾದರೂ ಒಟ್ಟಿಗೆ ಕೂತು ನಾವೆಲ್ಲ ಮನೆ ಮಂದಿಯೆಲ್ಲ ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ. ಒಬ್ಬೊಬ್ಬರ ಸಮಯ ಒಂದೊಂದು. ಅಪ್ಪ ಅಮ್ಮ ಮಕ್ಕಳು ಹಿರಿಯರು ಎಲ್ಲರ ಸಮಯಗಳು ಬೇರೆ ಬೇರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಬೇರೆ ಬೇರೆ ಆಗಿ ಹೋಗಿರೋದ್ರಿಂದ ಒಟ್ಟಿಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಊಟದ ಹೊತ್ತಲ್ಲಾದರೂ ನಾವೆಲ್ಲ ಸೇರ್ತೀವಿ ಅನ್ನೋದನ್ನು ಕೆಲವು ಸಲ ಕೇಳ್ತೀವಿ, ಆದರೆ ಅನೇಕ ಸಂದರ್ಭಗಳಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ವಾರಕ್ಕೊಮ್ಮೆನಾದರೂ ಒಟ್ಟಿಗೆ ಕೂತು ಊಟ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಬಹುದು. ನಮ್ಮ ಶ್ರೋತೃಗಳು ಉತ್ತರಗಳನ್ನು ಕಳಿಸ್ತಾ ಇದ್ದೀರಿ. 7:50 ನೋಡೋಣ, ಎಷ್ಟು ಮಂದಿ ಆಗತ್ತೆ ಅಂದರು, ಎಷ್ಟು ಮಂದಿ ಆಗಲ್ಲ ಅಂದರು ಅಂತ ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. ನಂತರ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಮತ್ತು ಆಕಾಶಬುಟ್ಟಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ. ನಂತರ ನೀವು ಗಾನಭಜನ ಸಮೀಕ್ಷೆಯನ್ನು ಕೇಳ್ತೀರಿ.
3: ಮುಖ್ಯಾಂಶಗಳು: ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ: ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು, ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ. ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016 ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು. ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25 ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1 ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ

0: ನಾಡೋಜ ಬರ್ಗು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟ್ರೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಮ್ಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರ್ಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನಾ.

0: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಬಜಾನ. ಸಮಯ 6:55. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಕನ್ನಡ ರತ್ನ ಭಂಡಾರ ಎಸ್ ವಿ ರಂಗಣ್ಣ, ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
1: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ

0: ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತ ಆಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿನ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ. ಈಗ ವೇಳೆ 7 ಗಂಟೆ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ರಾಸಾಯನಿಕ ವಲಯವು 2047 ವರೆಗೆ 10 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಇಲಾಖೆಯ ಕಾರ್ಯದರ್ಶಿ ತೇಜ್ವೀರ್ ಸಿಂಗ್ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಸ್ಪೆಷಾಲಿಟಿ ಕೆಮಿಕಲ್ ಸಮಾವೇಶ 2026 ಉದ್ದೇಶಿಸಿ ಅವರು ಮಾತನಾಡಿದರು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡ 6.4 ಶೇಕಡ 6.5 ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ತೈಲಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ

ಗೃಹಕ್ಕೆ ಅಡುಗೆ ಅನಿಲ ಬೇಡಿಕೆಯ ಶೇಕಡಾ 96%ನ್ನು ಪೂರೈಕೆ ಮಾಡಲಾಗಿದೆ ಎಂದು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿದೆ. ಪಂದ್ಯ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8:00.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddha Bharat.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ 7:45. ಈಗ ನಾವು ಆಕಾಶ ಬುಟ್ಟಿ ಹಾಗೂ ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಕೇಳೋಣ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆತ್ಮೀಯರೇ, ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ವಿಷಯ ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ಸುಮಾರು 70 ಹೆಚ್ಚು ಉತ್ತರಗಳು ಬಂದಿವೆ. ಎಲ್ಲ ಉತ್ತರಗಳನ್ನು ಹಾಗೆ ನೋಡೋಣ. 7:50 ಎಷ್ಟು ಜನ ಹೌದು ಅಂದರು, ಎಷ್ಟು ಜನ ಇಲ್ಲ ಅಂದರು, ಹೌದು ಎಷ್ಟು ಜನ ಯಾವುದಕ್ಕೆ ಹೌದು ಅಂದರು, ಯಾವುದಕ್ಕೆ ಇಲ್ಲ ಅಂದರು ಅಂತ ಈಗ ಟ್ಯೂನ್ ಮಾಡಿದವರು ಕೇಳೋದಾದರೆ ಇವತ್ತಿನ ವಿಭಾಗ ಸಮೀಕ್ಷೆ ವಿಷಯ ಇಷ್ಟೇ. ಏನೇನೋ ಹೇಳ್ತೀವಿ, ಎಷ್ಟೆಷ್ಟೋ ಮಾತಾಡ್ತೀವಿ, ನಾವೆಲ್ಲ ಒಂದು ಅಂತ ಹೇಳ್ತಾ ಇರ್ತೀವಿ. ಎಲ್ಲರಿಗಾಗಿ ಅಡುಗೆ ಮನೆಯಲ್ಲಿ ಅಡುಗೆ ಅಂತೂ ತಯಾರಾಗುತ್ತೆ. ಎಲ್ಲ ಕೂತು ಒಟ್ಟಿಗೆ ಊಟ ಮಾಡೋದಕ್ಕೆ ನಮಗೆ ವ್ಯವಧಾನ ಇದೆಯಾ?

0: ಒಟ್ಟಿಗೆ ಕುಳಿತು ಒಂದು ಹೊತ್ತಾದರೂ ನಾವು ಊಟ ಮಾಡ್ತೀವ ಅಥವಾ ಇಲ್ಲವ ಅನ್ನೋದೇ ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ನೀವು ನಮಗೆ ಉತ್ತರಗಳನ್ನು ಕಳಿಸಬಹುದು, ಹೌದು ಅಥವಾ ಇಲ್ಲ, ಅಥವಾ ನಿಮ್ಮ ಒಂದೇ ಒಂದು ಸಾಲು ಉತ್ತರವನ್ನು ಕಳಿಸಿ 9483091029 4 8 3 0 9 1 0 2 9. ಈಗ ಕೇಳೋಣ ಆಕಾಶವಾಣಿಗೆ 90 ಸಂಭ್ರಮ ಆಕಾಶ ಬುಟ್ಟಿ.
1: ಆತ್ಮೀಯ ಪ್ರೀತಿಯ ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹುಮ್ನಾಬಾದ್ನ ಕೃಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿಯವರು. ನಮಸ್ಕಾರ ಶಾಸ್ತ್ರಿಗಳೇ.
2: ನಮಸ್ಕಾರ ಸರ್. ನಮಸ್ಕಾರ.
1: ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಸರ್ ತಾವು?
2: ಹಾ ಸರ್, ನಾನು ಹೈಸ್ಕೂಲಿಂದ ನಾನು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿದ್ದೀನಿ ಸರ್. ನಮ್ಮ ಸಮೀಪ ಇರೋದು ಗುಲ್ಬರ್ಗ ಆಕಾಶವಾಣಿ ಕೇಂದ್ರ, ಈಗ ಕಲಬುರಗಿ ಅಂತ ಆಗಿದೆ.
1: ಹೌದು,
2: ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸುಮಾರು ಕಾರ್ಯಕ್ರಮವನ್ನು ಕೇಳಿದ್ದೀನಿ ಸರ್. ಮತ್ತೆ 40 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದೀನಿ.
1: ನೀವು ಮೊದಲ ಬಾರಿಗೆ ಆಕಾಶವಾಣಿಯನ್ನ ಯಾವಾಗ ಕೇಳಲು ಪ್ರಾರಂಭಿಸಿದ್ದೀರಿ ಸರ್, ನೆನಪಿದೆಯಾ?
2: ಹಾ ಸರ್, ನಾನು ಸುಮಾರು ಹೈಸ್ಕೂಲ್ ಮಟ್ಟದಲ್ಲಿ ಇದ್ದಾಗ ಸರ್, ಹೈಸ್ಕೂಲ್ ಇದ್ದಾಗ ಮಧ್ಯಾಹ್ನ ಚಿತ್ರಗೀತೆ ಹತ್ತೀವಲ್ಲ ಸರ್. ಚಿತ್ರಗೀತೆ ಅಂದ್ರೆ ಪಂಚಪ್ರಾಣ.
1: ಅಂದ್ರೆ ನೀವು ಚಿತ್ರ ಸಂಗೀತದ ಪ್ರಿಯರು?
2: ಮಧ್ಯಾಹ್ನ ನಮ್ದು ಸ್ಕೂಲ್ 1:30 ಬಿಡ್ತಿತ್ತು, 1:30 ಚಿತ್ರಗೀತೆ ಸ್ಟಾರ್ಟ್ ಆಗ್ತಿವಿ.
1: ಆಕಾಶವಾಣಿಯೊಂದಿಗೆ ಹೇಳೋದಾದ್ರೆ ನಿಮ್ಮ ನೆನಪುಗಳಲ್ಲಿ ಉಳಿದಂತಹ ವಿಶೇಷವಾದಂತಹ ಒಂದು ಕ್ಷಣ ಯಾವ್ದಂತ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ?
2: 1989 ಗುಲ್ಬರ್ಗ ಆಕಾಶವಾಣಿ ಕೇಂದ್ರದ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ.
1: ಯಾವ್ದದು ಕಾರ್ಯಕ್ರಮ?
2: 6:20 ಮಂಗಳ ಅಂಗಳ ಕಾರ್ಯಕ್ರಮ ಬರ್ತಿತ್ತು. ಆ ಮಂಗಳದ ಅಂಗಳ ಕಾರ್ಯಕ್ರಮದಲ್ಲಿ ನಾನು ಒಂದು ಭಾಷಣ ಬರ್ತಿದ್ದೆ. ಅದು ಯಾವ್ದು? ಜನಸಂಖ್ಯೆ ನಿಯಂತ್ರಿಸುವ ಬಗ್ಗೆ ಹೇಗೆ,
1: ಜನಸಂಖ್ಯೆ ನಿಯಂತ್ರಣ ಹೇಗೆ
2: ಮಾಡೋದು ಹೇಗೆ, ಅದ ಕುರಿತು ನಾನು 15 ನಿಮಿಷ ಒಂದು ಭಾಷಣ ಬರೆದಿದ್ದೆ ಸರ್. ಅದು ಭಾಷಣ ಆವಾಗ ಅಲ್ಲಿ ಕಾರ್ಯಕ್ರಮ ನಿರ್ವಾಹಕರಾದಂತ ಎಸ್ ಎಸ್ ಅಂಜನಪ್ಪ ಸರ್ ಅವಾಗಲ್ಲಿ.
1: ಹೌದು, ಅವ್ರು ಇವಾಗ ನಿವೃತ್ತರಾಗಿದ್ದಾರೆ.
2: ನಿವೃತ್ತರಾಗಿದ್ದಾರೆ ಸರ್. ನಾನು ಮೊಟ್ಟ ಮೊದಲೇ ರೇಡಿಯೋದಲ್ಲಿ ಭಾಷಣ ಅವ್ರು ಪ್ರಸಾರ ಮಾಡಿದ್ದೆ ಸರ್, ಅದು ನನಗೆ ಇನ್ನು ನೆನಪಿದೆ ಸರ್.
1: ಸಂತೋಷ.
2: ಮೊನ್ನೆ ಹೋದ ತಿಂಗಳ 12 ಹಿಂದಿ ಚಲನಚಿತ್ರದ ಮಹಾನ್ ಗಾಯಕಿ ಆಶಾ ಭೋಸ್ಲೆ ತೀರ್ಕೊಂಡಿದ್ರಲ್ಲ ಸರ್,
1: ಹೌದು,
2: ಅದರ ಒಂದು ಪ್ರಸಾರ ಆಯ್ತು ಸರ್ ನಮ್ಮ ಕಾರ್ಯಕ್ರಮ. ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸಂಗಮೇಶ್ ಅವರು ನನಗೆ ಅವಕಾಶ ಕೊಟ್ಟಿದ್ರು, ಮತ್ತೆ ಸಿ ಸಿದ್ದಣ್ಣ ಅವರು, ಅದ್ರ ಬಗ್ಗೆ ಆಶಾ ಭೋಸ್ಲೆ ಅವರು ಒಂದು ಅರ್ಧತಾಸು ಕಾರ್ಯಕ್ರಮ ನಾನು ಕೊಟ್ಟೆ ಸರ್.
1: ತುಂಬಾ ಸಂತೋಷ.
2: ಟೈಟಲ್ ನೆನಪಿದೆ, ಚುರಾಲಿ ಹೈ ದಿಲ್.
1: ತಾವು ಹೇಳಿದ್ರೆ ಚಿತ್ರಗೀತೆಗಳನ್ನು ನಾನು ಹೆಚ್ಚು ಇಷ್ಟಪಡ್ತಾ ಇದ್ದೆ ಅಂತ. ಅದಲ್ಲದೆ ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಪ್ರಸಾರ ಮಾಡ್ತೀವಿ. ನೀವು ಯಾವ ಕಾರ್ಯಕ್ರಮವನ್ನು ಹೆಚ್ಚು ಇಷ್ಟಪಡ್ತಿದ್ದೀರಿ ಸರ್, ಚಿತ್ರಗೀತೆ ಅಲ್ಲದೆ ಇನ್ನು ನಿಮ್ಗೆ ಇಷ್ಟವಾದಂತಹ ಕಾರ್ಯಕ್ರಮ ಯಾವ್ದಾಗಿತ್ತು?
2: ಸರ್, ನಾನು ಶಿಕ್ಷಕನಾಗಿರುವುದರಿಂದ ಪ್ರತಿ ಬುಧವಾರ ಇಲ್ಲಿ ಬಾಲಲೋಕ ಕಾರ್ಯಕ್ರಮ ಬರ್ತಿತ್ತು.
1: ಮಕ್ಕಳಿಗಾಗಿ
2: ನಾನು ಸುಮಾರು ಸ್ಕೂಲಿನ ಮಕ್ಕಳಿಗೆ ನಾನು ಕಾರ್ಯಕ್ರಮ ಕೊಡ್ತೀನಿ ಸರ್. ಹೇಳ್ಬೇಕಾದ್ರೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬೀರಾಬಾದ್ ವಾಡಿ ಅಂತ ಫಸ್ಟ್ ನನ್ನ ಅಪಾಯಿಂಟ್ಮೆಂಟ್ ಅಲ್ಲಿನ ಮಕ್ಕಳಿಗೆ. ಆವಾಗ ಅಲ್ಲಿ ಜಿಬಿ ಮಂಗನಗಟ್ಟೆ ಅಂತಿದ್ರು. ಆ ಜಿಬಿ ಮಂಗನಗಟ್ಟೆ ಅವ್ರು ನಮ್ಮ ಸ್ಕೂಲಿಗೆ ಬಂದು ರೆಕಾರ್ಡಿಂಗ್ ಮಾಡ್ಕೊಂಡು ಪ್ರಸಾರ ಮಾಡಿದ್ದಾರೆ ಸರ್ ಕಾರ್ಯಕ್ರಮ. ಅದು ಅಷ್ಟೇ ಅಲ್ಲ, ಸುಮಾರು ಕಾರ್ಯಕ್ರಮ ನಾನು ಎಲ್ಲೇ ಡ್ಯೂಟಿ ಮಾಡಿದ್ದೀನಿ, ಪ್ರಮುಖವಾಗಿ ಕಟ್ಟಿ ತೂಗಾವ್ ಆಗ್ಲಿ, ಸಿಂಧುಬಂದಿಗೆ ಆಗ್ಲಿ, ಹಳ್ಳಿಕಡ್ಬಿ MPS ಆಗ್ಲಿ, ಸುಮಾರು ಕಾರ್ಯಕ್ರಮ ಮಕ್ಕಳಿಗೆ ಕೊಡ್ಸಿನ ಸರ್. ನಾನು
1: ಪುನಃ ಪುನಃ ಅದನ್ನೇ ಕೇಳಬೇಕು ಅನ್ಸೋದಾದ್ರೆ,
2: ಸುಮಾರು 30-35 ವರ್ಷದಿಂದ ದರ್ಪಣ ಕಾರ್ಯಕ್ರಮ ಬರ್ತದೆ ಸರ್.
1: ಹೌದು, ದರ್ಪಣ.
2: ದರ್ಪಣ ಕಾರ್ಯಕ್ರಮ
1: ಅದಕ್ಕೆ ತುಂಬಾ, ಹೌದು, ಅದಕ್ಕೆ ತುಂಬಾ ಒಂದು ಪ್ರಶಸ್ತಿಗಳು ಕೂಡ ಲಭ್ಯತೆ ಆಗಿದಾವೆ, ಸಿಕ್ಕಿದಾವೆ.
2: ಹೌದು ಸರ್. ಅವಾಗ ಆ ದರ್ಪಣ ಕಾರ್ಯಕ್ರಮದಲ್ಲಿ ಅವ GM ಶರಟ್ಟಿ ಮತ್ತು ಮೈತ್ರಿ ಜಾಗಿರ್ದಾ ಇದ್ರು ಸರ್.
1: ಹೌದು.
2: ಹಾ, ಗುಲ್ಬರ್ಗ ಆಕಾಶವಾಣಿ
1: ಅವರಿಬ್ಬರು ನಿವೃತ್ತರಾಗಿದ್ದಾರೆ.
2: ಬಟ್ ಅವಾಗ ಏನು ದರ್ಪಣ ಕಾರ್ಯಕ್ರಮ ಮೂಡ್ ಬರ್ತಿತ್ತು, ನಮಗ್ ಬಹಳ ಬಹಳ ಹಿಡಿಸಿತ್ತು. ಅದು 15 ನಿಮಿಷ ಕಾರ್ಯಕ್ರಮ.
1: ಹೌದು.
2: ಅವಾಗ ಬೇರೆ ಕಾರ್ಯಕ್ರಮ ಕೇಳಕ್ ನಮಗೆ ಏನು ಅವಕಾಶ ಇದಿಲ್ಲ, TV ಆಗ್ಲಿ ಬೇರೆ ಮಾಧ್ಯಮ ಏನಿಲ್ಲ, ರೇಡಿಯೋ ನಾವು ಮಾಧ್ಯಮ. ಅವಾಗ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಒಂದೊಂದು ರೇಡಿಯೋ ಇರ್ತೀವಿ ಸರ್. ಅವರು ಪತ್ರ ಓದಕಂತ ಶೈಲಿ ಆಗ್ಲಿ, ಅವರು ಹೇಳ್ತಕ್ಕಂತ ಭಾಷೆ ಆಗ್ಲಿ, ಬಳಸ್ತಕ್ಕಂತ ಶಬ್ದಗಳಾಗ್ಲಿ, ನಮಗ್ ಬಹಳ ಬೇಸಿಗೆ ಆಗ್ತಾ ಇದೀವಿ ಸರ್.
1: ಆಕಾಶವಾಣಿಯಿಂದ ನಿಮ್ಮ ಜೀವನದಲ್ಲಿ ಏನಾದ್ರೂ ಪ್ರೇರಣೆ ದೊರಕಿದೆಯಾ ಸರ್? ಆಕಾಶವಾಣಿಯಿಂದ ನಾನು ಚೆನ್ನಾಗಿ ಮಾತಾಡೋದು ಕಲಿತೆ, ಹಾಡು ಕಲಿತೆ.
2: ನನಗೆ ಹಾಡು ಕಲಿಸಿದೆ ಗುಲ್ಬರ್ಗ ಆಕಾಶವಾಣಿ ಕೇಂದ್ರ. ಗೀತೆ.
1: ಸರಿ ಸರ್, ಈ ಸಂದರ್ಭದಲ್ಲಿ ತಾವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ?
2: ಕನ್ನಡ ಸರ್, ಹಿಂದಿ ಸರ್?
1: ಕನ್ನಡ.
2: ಅದೇ ಡಾಕ್ಟರ್ ರಾಜ್ಕುಮಾರ್.

0: ಮತ್ತ ಪ್ರತಿ ಬುಧವಾರ ಆಗಲಿ, ಶುಕ್ರವಾರ ಆಗಲಿ, ರವಿವಾರ ಆಗಲಿ, ಸೋಮವಾರ ರಾತ್ರಿ 10:30 ಆಗಲಿ ಅಭಿಲಾಷ ಕಾರ್ಯಕ್ರಮ ಬರ್ತಿತ್ತು ಸರ್. ಅಭಿಲಾಷ ಕಾರ್ಯಕ್ರಮ ನಾವೆಲ್ಲ ಪತ್ರ ಬರಿತಿದ್ವಿ ಸರ್. ಅಸಲು ಗುಲ್ಬರ್ಗ ಅಷ್ಟೇ ಅಲ್ಲ, ನಾವು ಈ ಕಡೆ ಧಾರವಾಡ ಸ್ಟೇಷನ್ ಸುಮ್ಮನೆ ಪತ್ರ ಬರಿತೀವಿ ಸರ್. ನಾನು ಮತ್ ಹಾಗೆ ಭದ್ರಾವತಿ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ರಾತ್ರಿ 10:30 ಸವಿನೆನಪು ಕಾರ್ಯಕ್ರಮ ಬರ್ತಿದೆ ಸರ್. ಅಂದ್ರೆ ಹಳೆ ಚಿತ್ರಗೀತೆಗಳು, ಸನಾದಿ ಅಪ್ಪಣ್ಣ, ಹಸಿರು ತೋರಣ, ಬಂಗಾರದ ಮನುಷ್ಯ,
1: ಎಲ್ಲ 90-80 ದಶಕದ್ದು.
0: ನಾನು ಸವಿನೆನಪು ಕಾರ್ಯಕ್ರಮ ಸಾಕಷ್ಟು ಪತ್ರ ಬರಿತೀವಿ ಸರ್. ಬಟ್ ನಮಗೆ ಬಹಳ ಅವಕಾಶ ಕೊಡ್ತೀರ ಅವರು. ಬೀದರ್ ಜಿಲ್ಲೆಯಿಂದ ಈಸತೂರಿನ ಪತ್ರ ಬರಿತಾ ಇದ್ದಾರೆ. ಪತ್ರ ಬರೆಯೋದ್ರಿಂದ ಸರ್ ನಮ್ಗೀಗ ಹೊಸ ಹೊಸ ಶಬ್ದಗಳಾಗ್ಲಿ, ವಾಕ್ಯ ಜೋಡಣೆ ಆಗ್ಲಿ, ಮತ್ತ ಅಕ್ಷರ ದುಂಡಾಗಿ ಬರೆಯೋದು ನಾ ಕಲ್ತ್ಕೊಂಡೆ ಸರ್.
1: ಓ ಸೂಪರ್ ಸರ್, ತುಂಬಾ ಸಂತೋಷ.
0: ಇವತ್ತು ನನ್ನ ವೈಟ್ ಪೇಪರ್ ಅಲ್ಲಿ ಎಷ್ಟು ನಾ ಚೆನ್ನಾಗಿ ಬರಿತೀನಿ, ನಾನು ರೂಲಿಂಗ್ ಪೇಪರ್ ಬರ್ಲಾಕ್ ಬರಲ್ಲ.
1: ತುಂಬಾ ಸಂತೋಷ.
0: ಅಷ್ಟೇ ಅಲ್ಲ ಸರ್, ನಾವು ಗುಲ್ಬರ್ಗ ಆಕಾಶವಾಣಿಯಲ್ಲಿ ಒಂದ್ ಕೇಳುಗರ ಬಳಗನೆ ಮಾಡ್ಕೊಂಡಿದ್ದೇವೆ ಸರ್ ನಾವು.
1: ನೀವು ಬಾಲ್ಯದಲ್ಲಿ ಕುಟುಂಬದೊಂದಿಗೆ ರೇಡಿಯೋ ಕೇಳಿದಂತಹ ಒಂದು ನೆನಪುಗಳಿದಾವ? ಆಮೇಲೆ ವಯಸ್ಕರಾದ ಮೇಲೆ ನಾವು ಕೇಳುವಂತದ್ದೇ ಬೇರೆ. ಈಗ ಬಾಲ್ಯದಲ್ಲಿ ತಂದೆ ತಾಯಿ ಜೊತೆ, ಅಣ್ಣತಮ್ಮಂದ್ರ ಜೊತೆ, ಅಕ್ಕ ತಂಗಿಯರ ಜೊತೆ ನಾವು ವಿಶೇಷವಾಗಿ ಗಮನ ಕೊಟ್ಟು ಅವ್ರ ಜೊತೆಗೆ ಕೇಳಿದಂತಹ ಒಂದು ಅನುಭವ ಏನನ್ನ ಇದೆಯಾ ಅದ್ರ ಬಗ್ಗೆ ಹೇಳುವುದಾದ್ರೆ
0: ಸರ್, ಅವಾಗ ಪ್ರತಿ ತಿಂಗಳ ಕೊನೆಯ ರವಿವಾರ ಒಂದು ನಾಟಕ ಪ್ರಸಾರ ಆಗ್ತಾ ಇತ್ತು.
1: ಹೌದು,
0: ಅದು ರಾತ್ರಿ 9:30. ಆ ನಾಟಕೋಸ್ಕರ ನಾವು ಒಂದ್ ತಿಂಗಳವರೆಗೆ ಕಾಯ್ತಾ ಇತ್ತು. ಇವತ್ತಿ 9:30 ನಾಟಕ ಪ್ರಸಾರ ಆಗ್ತದೆ ಅಂತ ನಾವೆಲ್ಲ ತಂದೆ ತಾಯಿ ಜೊತೆ, ಅಣ್ಣ ತಮ್ಮ, ಅತ್ತಿಗೆ ಜೊತೆ ಕುತ್ಕೊಂಡು ನಾವು ಅರ್ಧ ತಾಸ ನಾಟಕ ಕೇಳ್ತಿದ್ವಿ ಸರ್.
1: ಓಹೋಹೋ, ಹೇಗ್ ಅನಿಸ್ತಾ ಇತ್ತು ಸರ್ ಆ ಒಂದು ನಾಟಕದ ಒಂದು ಧ್ವನಿನ ನಾವು ಕೇಳಿಸ್ತಾ ಇದ್ವಲ್ಲ
0: ಸರ್? ಬಹಳ ವಂಡರ್ ಅನಿಸ್ತಿತ್ತು. ನಾವಂತೂ ಇಷ್ಟು ಚೆನ್ನಾಗಿ ಇವ್ರು ಯಾವ ರೀತಿ ಮಾತಾಡ್ತಾರ, ಅತ್ತತ್ತು ಮಾತಾಡ್ತಾರ, ದುಃಖ ವ್ಯಕ್ತಪಡಿಸ್ತಾರ, ಭಾವನೆ ವಿಷಯವಾಗಿ ಮಾತಾಡ್ತಾರಲ್ಲ.
1: ನಿಜ, ಈಗ ನಾನು ಸಣ್ಣವನಿದ್ದಾಗ ನಾಟಕಗಳನ್ನ ಕೇಳಿದ್ದೀನಿ, ರೇಡಿಯೋ ನಾಟಕಗಳನ್ನ. ಆ ನಾಟಕ ಕೇಳ್ತಾ ಇದ್ರೆ ನಿಜವಾಗ್ಲೂ ನಾಟಕ ನಮ್ಮ ಕಣ್ಮುಂದೆ ನಡೀತಾ ಇದೆಯೇನೋ ಅಂತ ಭಾಸವಾಗ್ತಾ ಇತ್ತು.
0: ಹೌದು ಸರ್.
1: ನಿಮ್ಗೇನ್ ಅನಿಸ್ತಾ ಇತ್ತು ಸರ್ ಆ ಒಂದು ಬಾಲ್ಯದಲ್ಲಿ?
0: ಸರ್, ನಾವು ನಮಗೂ ಅನಿಸ್ತಿತ್ತು, ರೇಡಿಯೋ ಈ ರೀತಿ ಇವರೆಲ್ಲ ನಾಟಕ ಮಾಡ್ತಾರ, ಇವ್ರು ಯಾವ ರೀತಿ ಇರ್ಬೋದು, ಇವ್ರಿಗೆ ನಾವು ಯಾವಾಗ ಭೇಟಿಯಾಗಿ ಮಾತಾಡ್ಬೋದು, ಮತ್ತೆ ನಮ್ದು ಎಂದಾದ್ರು ರೇಡಿಯೋನಲ್ಲಿ ನಮ್ದು ಧ್ವನಿನೂ ಬರ್ಬೇಕು, ನಾವು ಮಾತಾಡ್ತಕ್ಕಂಥ ಭಾಷಣ ಆಗಲಿ, ರೇಡಿಯೋ ಮೂಲಕ ಜನರಿಗೆ ತಲುಪಬೇಕು ಅಂತಕ್ಕಂಥ ನನಗೆ ಆವಾಗೇ ಆಸೆ ಇತ್ತು ಸರ್. ಆ ಆಸೆ ನಾನು ಸುಮಾರು 40 ವರ್ಷದ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಸರ್.
1: ಕೃಪಾಂಕ ಶಾಸ್ತ್ರಿಗಳೇ, ಈಗ ಆಕಾಶವಾಣಿ ಅಂದಿನ ಮತ್ತು ಇಂದಿನ ಒಂದು ಡಿಜಿಟಲ್ ಮಾಧ್ಯಮಗಳ ನಡುವೆ ತುಂಬಾ ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ದೀವಿ.
0: ಹೌದು ಸರ್, ಬಹಳ ವ್ಯತ್ಯಾಸ ಆಗಿದೆ ಸರ್.
1: ಏನು ಅದ ವ್ಯತ್ಯಾಸವನ್ನ ನೀವು ಯಾವ ತರ ಗಮನಿಸಿದ್ರಿ, ಏನ್ ಅದರ ಒಂದು ವ್ಯತ್ಯಾಸದ ಬಗ್ಗೆ ಹೇಳೋದಾದ್ರೆ?
0: ಮೊಬೈಲ್ ಅಲ್ಲಿ ನಾವೆಲ್ಲ ರೇಡಿಯೋ ಕೇಳಬಹುದು.
1: ನೀವು ಸಹ ನೇರ್ ಮುಖಾಂತರ?
0: ಹಾ, ನ್ಯೂಸ್ ಏನಾದ್ರು ಮುಖಾಂತರ, ನಮಗೆ ತೊಂದರೆ ಇಲ್ಲ. ಆವಾಗ ಅಂದ್ರೆ ಬಹಳ ಬಹಳ ತ್ರಾಸ ಆಗ್ತಾ ಇತ್ತು ಸರ್, ಯಾಕಂದ್ರೆ ಮನೆಯಲ್ಲಿ ಕರೆಂಟ್ ಬಂತು ಅಥವಾ ಟ್ಯೂಬ್ ಲೈಟ್ ಹಾಕದೆ ಹೋದ್ರು ಅದು ಕೊರ್ರ ಅಂತ ಶಬ್ದ ಬರ್ತಾ ಇತ್ತು.
1: ಮಿಂಚುಡಿದಾಗ ಅದು ಕರ್ಕರ ಅನ್ನೋದು,
0: ಮಳೆ ಪ್ರಾರಂಭ ಆಯ್ತು ಅಂದ್ರೆ ಒಟ್ಟು ಕೇಳ ಬರ್ತಿಲ್ಲ. ಈಗಂತೂ ಬಹಳ ಸೌಲಭ್ಯ ಇದೆ ಸರ್, ನಾವು ಎಲ್ಲೂ ಕುಂತು ಜರ್ನಿದಾಗ ಆಗ್ಲಿ ಎಲ್ಲೇ ಇದ್ರು ನಾವು ರೇಡಿಯೋ ಕೇಳಬಹುದು.
1: ಕೃಪೇಂದ್ರ ಅವ್ರೆ, ಈ ಆಕಾಶವಾಣಿಯ ಒಂದು ಸಿಗ್ನೇಚರ್ ಟೂನ್ ತರ ಚಿರಪರಿಚಿತ.
0: ಹೌದು ಸರ್.
1: ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಕೇಳಿದ ತಕ್ಷಣ?
0: ಬೆಳಿಗ್ಗೆ 6:55 ನಾವು ಟ್ಯೂನ್ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ರೋಮಾಂಚನ ಆಗ್ತದೆ ಸರ್. ಎಷ್ಟು ಸುಮಧುರವಾಗಿ, ಮತ್ತ ಹಾಗೆ ನಾವು ಒಂದು ಎದ್ ಕೂತ್ಕೊಂಡು ಕೇಳಿ ಆನಂದ ಪಡ್ತೇವೆ ಸರ್. ಈಗ
1: ಸರ್, ಈಗ ಆಕಾಶವಾಣಿಗೆ 90 ವರ್ಷದ ಒಂದು ಸಂಭ್ರಮ, ಈ ಒಂದು ಸಂದರ್ಭದಲ್ಲಿ ನೀವು ಹೇಳಿ ಬಯಸುವಂತಹ ಒಂದು ಸಂದೇಶ ಏನು ಸರ್ ನಮಗೆ ಆಕಾಶವಾಣಿಗೆ?
0: ಸರ್, ಈಗ ಮಾಧ್ಯಮಗಳಲ್ಲಿ ಪ್ರಬಲ ಮಾಧ್ಯಮ ಆಕಾಶವಾಣಿ. ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಪ್ರಾರಂಭ ಮಾಡಿರೋದು ಬಹಳ ಜನ ಕೇಳ್ತಾ ಇದ್ದಾರೆ ಸರ್.
1: ಹೌದು.
0: ಬಟ್ ಇದು ಈಗ ಎಲ್ಲರೂ ಮನೆ ಮಾತಾಗಿದೆ ಮೊಬೈಲ್ ಬಂದ ತಕ್ಷಣ. ಸಾಮಾನ್ಯ ಜನರು ಎಲ್ಲೂ ಕೂತ್ಕೊಂಡು ಆಲಿಸಬಹುದು. ಇನ್ನು ಅತ್ಯುತ್ತಮವಾದ ಕಾರ್ಯಕ್ರಮ ಮೂಡ್ ಬರ್ಬೇಕು ಸರ್, ಶೈಕ್ಷಣಿಕವಾಗಿ, ಕರೆಂಟ್ ಅಫೇರ್ಸ್ ಬಗ್ಗೆ.
1: ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೇಕು.
0: ಆಗ್ಬೇಕು ಸರ್, ಇನ್ನು ಆಗ್ಬೇಕು, ಇನ್ನು ಆಗ್ಬೇಕು. ಕೆಲವೊಂದು ಆಕಾಶವಾಣಿ ಕೇಂದ್ರದಲ್ಲಿ ಆಫೀಸರ್ಸ್ ಇಲ್ಲ ಸರ್, ಅದು ಬಹಳ ನಮಗೆ ಬಹಳ ನೋವು ಉಂಟಾಗ್ತಾ ಇದೆ ನಮಗೆ.
1: ಹೌದು, ತುಂಬಾ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ನೀಗಿಸಬೇಕು, ಅದನ್ನ ತುಂಬಬೇಕು. ಆಗ್ಲೇ ನಮ್ಗೆ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ, ತಯಾರು ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗತ್ತೆ.
0: ಸರ್, ಇದೇ 20-25 ವರ್ಷದಿಂದ ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಆಫೀಸರ್ಸ್ ತುಂಬ ತುಳಿತಾ ಇದ್ರು.
1: ಹೌದು, 30-40 ಜನ ಇದ್ರು ಸರ್. ಈಗ ಈಗ ಒಂದು ಆಕಾಶವಾಣಿಗೆ ಕೇವಲ ಒಬ್ರು ಇಬ್ರು ಇದ್ದೀವಿ.
0: ಕಾರ್ಯಕ್ರಮ ವಿಭಿನ್ನ ಕಾರ್ಯಕ್ರಮ ರೂಪಿಸಿ ಪ್ರಸಾರ ಮಾಡೋದು ಬಹಳ ತೊಂದರೆ ಆಗ್ತಾ ಇದೆ.
1: ಆಕಾಶವಾಣಿ ನಿಮ್ಮ ಜೀವನದ ಒಂದು ಭಾಗ ಆಗಿದೆ ಅಂದ್ರೆ ಒಪ್ಕೊಂತೀರ ತಾವು?
0: ಓ ಸರ್, 100%.
1: ಹೇಗೆ?
0: ನಾನು ಇಷ್ಟು ನೀಟಾಗಿ ಬರೀಲಿಕ್ಕೆ ಮತ್ತೆ ಚೆನ್ನಾಗಿ ಹಾಡು ಕಲಿಯಲಿಕ್ಕೆ, ಕೇವಲ ನಾನು ಕನ್ನಡ ಹಾಡು ಅಷ್ಟೇ ಹಾಡೋದಿಲ್ಲ ಸರ್, ನಾನು ಮೊಹಮ್ಮದ್ ರಫಿ ಮತ್ತು ಮುಖೇಶ್ ಮಹೇಂದ್ರ ಕಪೂರ್ ಹಾಡು ಹಾಡ್ತೀನಿ. ಸುಮಾರು 15-20 ವರ್ಷದ್ದು ಮೊಹಮ್ಮದ್ ರಫಿ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾನು ಕೊಟ್ಟಿನಿ ಸರ್ ಗುಲ್ಬರ್ಗ ಆಕಾಶವಾಣಿ.
1: ಸರ್, ನಮ್ಮ ಆಕಾಶವಾಣಿ ನಿಮ್ಮ ಊರು ಅಥವಾ ಸಮಾಜಕ್ಕೆ ಹೇಗೆ ಹತ್ತಿರವಾಗಿದೆ ಅಂತ ಹೇಳಕ್ಕೆ ಬಯಸ್ತೀರಿ ಸರ್ ತಾವು?
0: ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಟಿವಿ ಜನರು ಬಹಳ ಕಡಿಮೆ, ಮೊಬೈಲ್ ನಲ್ಲಿ ಪ್ರಸಾರ ಆಗ್ತಕ್ಕಂತ ಕಾರ್ಯಕ್ರಮಗಳು ಈಗ ಜನ ಕೇಳ್ತಾ ಇದ್ದಾರೆ. ಮೊದಲಂದ್ರೆ ಒಂದೇ ರೇಡಿಯೋ ಇತ್ತು, ಆ ರೇಡಿಯೋ ಮನೆಯಲ್ಲಿ ಇಟ್ಟು ಹೊರಗಡೆ ಬರ್ತಾ ಇದ್ರು, ಅದು ಕೇಳೋ ಅವಕಾಶ ಇದೆ. ಈಗ ಈಗ ಬೆಳಗಿನ ಚಿತ್ರಗೀತೆ ಆಗಲಿ, ವಾರ್ತಾ ಪ್ರಸಾರ ಆಗಲಿ, ಅಕ್ಕನ ಬಳಗ ಕಾರ್ಯಕ್ರಮ ಆಗಲಿ, ಬಾಳೆಬೇರೆ ಕಾರ್ಯಕ್ರಮ ಆಗಲಿ, ಈಗೆಲ್ಲ ಜನರು ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಕೇಳಕ್ ಹಾತೊರಿತಾರೆ ಸರ್.
1: ತುಂಬಾ ಸಂತೋಷ ಸರ್, ತಮ್ಗೆ ಆಕಾಶವಾಣಿ ಪರವಾಗಿ ತಮ್ಗೆ ಧನ್ಯವಾದಗಳು. ನಮಸ್ಕಾರ.
0: ಅನಂತ ಅನಂತ ಅಭಿನಂದನೆಗಳು, ಧನ್ಯವಾದ.
2: ಆಕಾಶವಾಣಿಗೆ 90 ಆಕಾಶ ಬುಟ್ಟಿ ಕಾರ್ಯಕ್ರಮ ಕೇಳಿದಿರಿ. ಈಗ ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದೇವರಿಗೆಲ್ಲವೆಂದೊರಲು ತಾವು ಧನುಮವನ ನಿರ್ಣಯಕ್ಕೆ ಬಿಡದೆಯೇ ತಾಂ ದೇವರದಿದೆಲ್ಲ ದೇವರಿಗೆಲ್ಲವೆಂದೊರಲು ತಾವು ಧನುಮವನ ನಿರ್ಣಯಕ್ಕೆ ಬಿಡದೆಯೇ ತಾಂ ದಾವಂತ ಬಡುತ ತನ್ನಿಚ್ಛಯನೆ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ ದಾವಂತ ಬಡುತ ತನ್ನಿಚ್ಛಯನೆ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ

ಬದುಕಿನ ಎಲ್ಲ ಆಗುಹೋಗೆಗಳಿಗೂ ದೈವವೇ ಕಾರಣ ಎಂದು ಮಾತನಾಡುತ್ತಾ ನಿರ್ಣಯವನ್ನು ಮಾತ್ರ ಅದರ ವಿವೇಚನೆಗೆ ಬಿಡದೆ ಏನಾಗಿಬಿಡುತ್ತದೋ ಎಂದು ಚಿಂತಿಸುತ್ತಾ ಹೀಗೇ ಆಗಬೇಕು ಎಂದು ಆಶಿಸುತ್ತಾ ಇರುವುದು ಭಕ್ತಿಯೇ ಅಲ್ಲ ಅನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಡಿ ವಿ ಜಿಯವರು ನಮ್ಮ ಸಾಂಪ್ರದಾಯಿಕ ಭಕ್ತಿಯಲ್ಲಿ ಅಪಾರವಾದ ವಿಶ್ವಾಸವನ್ನು ಇಟ್ಟುಕೊಂಡವರು. ಕರ್ಮ ಮಾಡುವುದಷ್ಟೇ ನಿನ್ನ ಕೆಲಸ, ಅದರ ಫಲವನ್ನು ನನಗೆ ಬಿಟ್ಬಿಡು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಈ ಮನೋಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸಬೇಕು ಅನ್ನೋದು ಇಲ್ಲಿ ಡಿ ವಿ ಜಿ ನಿರೀಕ್ಷಿಸ್ತಾ ಇರತಕ್ಕಂತಹ ಒಂದು ಮನೋಭಾವ. ಆದರೆ ಎಷ್ಟೋ ವೇಳೆ ನಾವು ದೈವವನ್ನು ಸಂಪೂರ್ಣವಾಗಿ ನಂಬ್ಕೊಂಡ್ಬಿಟ್ರೋ ಅಥವಾ ದೈವದ ಮೇಲೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಹಾಕಿಬಿಟ್ರೋ ವೈಯಕ್ತಿಕವಾದ ಜವಾಬ್ದಾರಿ ಏನು ಉಳಿಯುತ್ತೆ ಎನ್ನುವ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾವು ಮಾಡುವ ಎಲ್ಲ ಕೆಲಸಗಳಿಗೂ ಆಗುವ ಎಲ್ಲ ಆಗುಹೋಗುಗಳಿಗೂ ದೈವವೇ ಕಾರಣ. ಅಂದರೆ ಹಾಗಾದರೆ ವ್ಯಕ್ತಿಯ ಪಾತ್ರ ಏನು, ವ್ಯಕ್ತಿ ನಿರ್ವಹಿಸಬೇಕಾದ ಪಾತ್ರ ಎಂತಹದು, ಅವನಿಗೆ ವಿವೇಚನೆ ಅನ್ನೋದು ಬೇಡವೆ, ಇದು ಸರಿ ಇದು ತಪ್ಪು ಅನ್ನುವಂತಹ ಮನೋಭಾವ ಅವನು ರೂಢಿಸ್ಕೊಳ್ಳಬೇಡವೆ ಅನ್ನುವ ಪ್ರಶ್ನೆ ಹೇಳುತ್ತೆ. ಅಂದರೆ ಈ ಭಕ್ತಿ ಅನ್ನುವುದು ಎಷ್ಟೋ ಸಲ ನಮ್ಮನ್ನು ವೈಯಕ್ತಿಕವಾದ ಸಾಹಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡುವಂತಹದೇ ಅನ್ನುವ ಭಯವು ನಮಗುಂಟಾಗುತ್ತೆ. ಯಾಕೆಂದರೆ ನಮ್ಮ ಹಿಂದಿನ ಭಕ್ತಿ ಚಳವಳಿಗಳಿಂದ ನೋಡಿದ್ರೆ ಸಾಮಾಜಿಕವಾಗೋ ಆಗುವಂತಹ ಅನ್ಯಾಯಗಳನ್ನು ಭಕ್ತರು ಎದುರಿಸುವುದೇ ಇಲ್ಲ, ಅದರ ವಿರುದ್ಧ ಹೋರಾಡುವುದೇ ಇಲ್ಲ, ಅದಕ್ಕೆ ಬಾಗಿಬಿಡ್ತಾರೆ. ಆದರೆ ನಿಜವಾಗಿ ಬದುಕಿನ ಒಂದು ವೈಶಿಷ್ಟ್ಯ ಇರತಕ್ಕಂಥದ್ದು ಪ್ರತಿಭಟನೆಯಲ್ಲಿ, ಅನ್ಯಾಯದ ವಿರುದ್ಧ ಹೋರಾಡುವುದರಲ್ಲಿ. ಆ ಕಾರಣದಿಂದ ಭಕ್ತಿಯ ಬಗ್ಗೆ ನಾವು ವಿವೇಚನೆ ಮಾಡುವಾಗ ಒಂದು ರೀತಿಯ ಎಚ್ಚರ ಅತ್ಯಂತ ಅಗತ್ಯ.

ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಕೊರೆಯಾದೊಡೇನೊಂದು ನೆರೆದೊಡೇನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ. ಕೊರೆಯಾದೊಡೇನೊಂದು ನೆರೆದೊಡೇನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ.

0: ಅದು ಸರಿಯಾಗಿಲ್ಲ, ಇದು ತಕ್ಕನಾಗಿಲ್ಲ ಎಂದು ಪ್ರತಿಯೊಂದರಲ್ಲೂ ತಪ್ಪು ಹುಡುಕಿ ಕುಸುಪಿಷ್ಟಿ ಮಾಡುವುದೆಂದರೆ ಹಾಸಿಗೆಯ ಮೇಲೆ ಮುಳ್ಳುಗಳನ್ನು ಎರಚಿ ಮಲಗಿಕೊಂಡಂತೆ. ಒಂದಷ್ಟು ಹೆಚ್ಚು ಕಡಿಮೆಯಾದರೂ ಯೋಚಿಸಬಾರದು. ಬಂದುದನ್ನು ಎದುರಿಸಲು ಬದುಕಿನಲ್ಲಿ ಒಂದಷ್ಟು ಒರಟುತನ ಅವಶ್ಯಕತೆ ಇದೆ ಅಂತ ಈ ಪದ್ಯ ನಮಗೆ ಹೇಳುತ್ತೆ. ಅಂದರೆ ಬದುಕಿನಲ್ಲಿ ನಾವು ಅಂದುಕೊಂಡಾಗ ಎಲ್ಲವೂ ನಡೆಯೋದಿಲ್ಲ ಅನ್ನೋದು ನಿಜ. ಯಾಕೆಂದರೆ ನಮ್ಮ ಲೆಕ್ಕಾಚಾರವಷ್ಟೇ ಈ ಬದುಕನ್ನು ನಿಯಂತ್ರಿಸೋದಿಲ್ಲ. ನಮ್ಮ ಬದುಕನ್ನು ನಿಯಂತ್ರಿಸ್ತಕ್ಕಂಥದ್ದು ನಮ್ಮ ಹೊರಗಡೆ ಇರುವ ಅನೇಕ ಶಕ್ತಿಗಳ ಮೂಲಕ, ಅನೇಕ ವ್ಯಕ್ತಿಗಳ ಮೂಲಕ. ಹಾಗಾಗಿ ನಾವು ಬಹಳ ವ್ಯಾಪಕವಾದ, ಸಂಕೀರ್ಣವಾದ, ಗೋಜಲಾಗಿರುವ ಒಂದು ವ್ಯವಸ್ಥೆಯ ಒಂದು ಭಾಗ ಅಷ್ಟೇ. ನಮಗೆ ಮಾತ್ರ ಸೀಮಿತವಾಗಿರುವುದರ ವಿಷಯದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಯೋಜನೆ ಮಾಡಿಕೊಳ್ಬಹುದು. ಹೀಗಾದರೆ ಹೀಗಾಗುತ್ತೆ, ಇಂತಹ ಕೆಲಸಕ್ಕೆ ಇಂತಹ ಪರಿಣಾಮ ಇದೆ ಅನ್ನುವುದನ್ನು ಯೋಚನೆ ಮಾಡಬಹುದು. ಆದರೆ ಅದನ್ನೂ ನಿಯಂತ್ರಿಸುವಂತಹದ್ದು ಎಷ್ಟೋ ಆಕಸ್ಮಿಕಗಳು ಉಂಟಾಗಬಹುದು. ಆಕಸ್ಮಿಕ ಅಂದರೆ ಅದೇ ಅರ್ಥ, ನಾವು ಯಾವುದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲವೋ, ಯಾವುದರ ಪೂರ್ವಾಪರ ವಿವೇಚನೆ ನಮಗೆ ಸಾಧ್ಯವಿಲ್ಲವೋ ಅದೇ ಆಕಸ್ಮಿಕವಾದದ್ದು. ಹಾಗಾಗಿ ನಾವು ಜೀವನದಲ್ಲಿ ಈ ಆಕಸ್ಮಿಕತೆಗಳಿಗೆ ಒಳಗಾಗ್ತಾನೆ, ಆದರೆ ಆಕಸ್ಮಿಕತೆಗಳನ್ನು ಮೀರ್ತಾನೆ ನಮ್ಮತನವನ್ನು ರೂಢಿಸ್ಕೊಳ್ಬೇಕಾದಂಥ ಅವಶ್ಯಕ ಇದೆ. ಅಂದರೆ ಬದುಕಿನಲ್ಲಿ ಸಾಫಲ್ಯ ವೈಫಲ್ಯ ಅನ್ನುವುದು ಇದ್ದದ್ದೇ, ನಾವು ಮಾಡುವುದೆಲ್ಲ ಸಫಲವಾಗುತ್ತೆ ಅನ್ನುವುದು ಸರಿಯಲ್ಲ. ಆದರೆ ನಾವು ಮಾಡುವುದು ಎಲ್ಲ ವಿಫಲವಾಗ್ಬಿಡುತ್ತೋ ಅನ್ನುವಂಥ ಅಳುಕು ಕೂಡ ಸರಿಯಲ್ಲ. ಸಾಫಲ್ಯ ವೈಫಲ್ಯಗಳು ನಮ್ಮ ಶಕ್ತಿಯನ್ನು ಮೀರಿ ಉಂಟಾಗುವಂತಹದು ಅನ್ನುವ ಒಂದು ಎಚ್ಚರ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿದ್ದರೆ ನಾವು ಎಚ್ಚರಿಕೆಯಿಂದಲೂ ನಡೆಯುತ್ತೇವೆ, ಆತ್ಮವಿಶ್ವಾಸದಿಂದಲೂ ನಡೆಯುತ್ತೇವೆ. ಬದುಕಿನಲ್ಲಿ ಮುಖ್ಯವಾಗಿರೋದು ಆತ್ಮವಿಶ್ವಾಸ, ಆದರೆ ಮಿತಿಯ ಬಗೆಗಿನ ಎಚ್ಚರ, ಈ ಆತ್ಮವಿಶ್ವಾಸ ಮತ್ತು ನಮ್ಮ ಸಾಮರ್ಥ್ಯ ಬಗ್ಗೆದ ಮಿತಿ, ಇವುಗಳ ನಡುವಣ ಒಂದು ಸಮತೋಲನ ನಿಜವಾಗಿ ಜೀವನದ ಬಹಳ ಮುಖ್ಯವಾದಂತಹ ಪಾಠ. ಆದ್ದರಿಂದ ಮನುಷ್ಯ ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ತನ್ನ ಮಿತಿ ಮತ್ತು ಬದುಕಿನ ಮಿತಿ ಇಲ್ಲದ ಅಪರಿಮಿತತೆ, ಇವುಗಳ ನಡುವೆ ಒಂದು ಬಗೆಯ ಸಮತೋಲನ ಅನ್ನುವುದು ಮುಖ್ಯ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು.
3: ಬೆಂಗಳೂರು
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ 6.5 ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡಾ 6.4 ಶೇಕಡಾ 6.5 ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ಧವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ

0: ಪೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1ರಿಂದ ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟ್ರಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ಧತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80ಕ್ಕೂ ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96% ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31ರವರೆಗೆ ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ

0: ದಿನಾಂಕ ದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನು ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥೂಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88214ಕ್ಕೆ ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ 6.5ಕ್ಕೆ ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:45. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಇವತ್ತು ಸಮೀಕ್ಷೆ ಮಾಡ್ತಾ ಸಮೀಕ್ಷೆಯಲ್ಲಿ ಕೇಳಿದ ಒಂದು ಪ್ರಶ್ನೆ ಅಥವಾ ಸಮೀಕ್ಷೆಯ ವಿಷಯ ಏನಪ್ಪ ಅಂದರೆ, ಒಂದು ಹೊತ್ತಾದರೂ ನಾವೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡೋದಕ್ಕೆ ಅಥವಾ ಒಂದು ಹೊತ್ತಾದರೂ ಒಟ್ಟಿಗೆ ಕುಳಿತು ಮಾತಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ದಿನದಲ್ಲಿ ನಾವೆಲ್ಲ ಅಂದರೆ ಕುಟುಂಬದ ಎಲ್ಲ ವ್ಯಕ್ತಿಗಳು, 3 ಜನ ಇರಬಹುದು, 5 ಜನ ಇರಬಹುದು, 6 ಜನ ಇರಬಹುದು, ಕುಟುಂಬದ ಎಲ್ಲ ವ್ಯಕ್ತಿಯನ್ನಕ್ಕೆ ಕುಟುಂಬಗಳೇ ಈಗ ಇಲ್ಲ ಅನ್ನುವಂಥ ಮಾತುಗಳೂ ಕೂಡ ಇದೆ. ಆದರೆ ನಾವು ಒಟ್ಟಿಗೆ ಕುಳಿತುಕೊಳ್ತಾ ಇದ್ದೀವಾ, ಒಂದೇ ಒಂದು ಹೊತ್ತು ಊಟ ಮಾಡ್ತಿದ್ದೀವಾ, ಆಗ್ತಾ ಇದೆಯಾ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ ಆಗಿತ್ತು. ಅನೇಕರು ಸಮೀಕ್ಷೆಗೆ ಹೌದು ಇಲ್ಲ ಅಂತ ಎಲ್ಲ ನಿಮ್ಮದೇ ಮಾತುಗಳನ್ನು ಹೇಳಿದಿರಿ. ನಿಮ್ಮ ಎಲ್ಲ ಮಾತುಗಳನ್ನು ನೋಡೋಣ. 7:50ಕ್ಕೆ ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಕೊನೆಯ 4 ನಿಮಿಷಗಳು ನೀವು ನಮಗೆ ಉತ್ತರವನ್ನು ಕಳಿಸಬಹುದು. ಮನೆ ಮಂದಿ ಎಲ್ಲ ಒಟ್ಟಿಗೆ ಊಟ ಮಾಡೋದು ಬರೀ ದೇಹದ ಹಸಿವೆ ನೀಗಲು ಮಾತ್ರ ಅಲ್ಲ, ಅದು ಬಂಧನ ಬೆಸೆಯುವ ಒಂದು ವಿಷಯ ಅಂತ ಮನೋವೈದ್ಯರು ಹೇಳ್ತಾರೆ. ಅದು ಆಗ್ತಾ ಇದೆಯಾ? ಎಸ್ ಆರ್ ನೋ ಹೇಳಿ. 9483091029 4 8 3 0 9 1 0 2 9.

ಹೊತ್ತಿನಲ್ಲಿ ಹಾಡು ಕೇಳಿದ್ರಿ, ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ. ಹರಿಸಂತೋಷ್ ಅವರ ರಚನೆಗೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ತಾರಕ್ ಚಿತ್ರದಿಂದ ಈ ಗೀತೆಯನ್ನ ಆರಿಸಿದ್ದು. ಸಮಯ ಆಗಲೇ 7:52 ಆಯಿತು. 7:50 ಹೇಳ್ತೀನಿ ಫಲಿತಾಂಶ ಅಂದ್ರೆ ನಾವು ಕಾಯ್ತಾ ಕೂತಿದ್ದೀವಿ, ಏನಪ್ಪ ನೀವು ಅಂತ ಆಗಲೇ ಸಣ್ಣ ಪುಟ್ಟ ಗುಣಗಾಟ ಶುರು ಆಗಿರಬಹುದು. ಇವತ್ತಿನ ವಿಭಾಗ ಸಮೀಕ್ಷೆಯಲ್ಲಿ ನಾವು ಹಾಗೆಯೇ ಮಾತಾಡಿದ್ದು ಏನಪ್ಪ ಅಂದರೆ, ಈಗ ಎಲ್ಲರ ಟೈಮ್ಗಳು ಬೇರೆ ಬೇರೆ ಬೇರೆ ಬೇರೆ ಆಗ್ತಾ ಇರೋದರಿಂದ ಹಳ್ಳಿ ದಿಲ್ಲಿ ಅನ್ನದೇ ಎಲ್ಲ ಕಡೆ ನಮ್ಮದೇ ಲೋಕದಲ್ಲಿ ನಾವಿರೋದರಿಂದ ನಮಗೆಲ್ಲ ಒಟ್ಟಿಗೆ ಸೇರಿ, ನಮಗೆಲ್ಲ ಅಂದರೆ ನಾವೆಲ್ಲ ಒಂದು ಕುಟುಂಬದವರು ಒಟ್ಟಿಗೆ ಸೇರಿ ಒಂದು ಊಟ ಮಾಡೋದಕ್ಕೆ ಒಂದು ದಿನದಲ್ಲಿ ಸಾಧ್ಯ ಆಗ್ತಾ ಇದೆಯಾ? ಆಯ್ತಪ್ಪ ಊಟ ಬೇಡ ಅಂದರೆ ಒಂದು ತಿಂಡಿ ಅಥವಾ ಒಂದು ಕಾಫಿನಾದರೂ ದಿನದಲ್ಲಿ ಎಲ್ಲರೂ ಒಟ್ಟಿಗೆ ತಗೊಳ್ತೀವಾ? ಇದ್ರ ಬಗ್ಗೆ ಸಾಕಷ್ಟು ನಾವು ಮಾತಾಡ್ತಾ ಇರ್ತೀವಿ. ನಮ್ಮ ನಮ್ಮ ಸ್ಪೇಸ್ ನಮಗೆ ಬೇಕು, ನಮ್ಮಿಷ್ಟ ಬಂದಂಗೆ ನಾವಿರ್ತೀವಿ, ನಮಗೇನೋ ಆದಾಗ ತಿಂತೀವಿ, ನನಗೆ ಹಸಿವೆ ಇಲ್ಲ, ನನಗೆ ಮಾತ್ರ ತಗೊಳ್ಬೇಕು ನಾನು ಬೇಗ ತಿಂದೆ, ನಾನು ಕೆಲಸಕ್ಕೆ ಹೋಗಬೇಕು ನಾನು ಬೇಗ ತಿಂದೆ, ಹೀಗೆ ಹಲವಾರು ಕಾರಣಗಳಿಗೆ ನಾವೆಲ್ಲ ಬೇರೆ ಬೇರೆ ಆಗ್ತಾ ಇದ್ದೀವಾ ಅನ್ನೋದು ಇವತ್ತಿನ ಸಮೀಕ್ಷೆಯ ಮುಖ್ಯ ಅಂಶ ಆಗಿತ್ತು. ಅನೇಕರು ಇದಕ್ಕೆ ಸ್ಪಂದಿಸಿ ಸಂದೇಶಗಳನ್ನು ಕಳಿಸಿದ್ದೀರಿ. ಇಲ್ಲಿ ತನಕ ಬಂದಿರುವ ಸಂದೇಶಗಳು ಅಂದರೆ ಸುಮಾರು 110 ಸಂದೇಶಗಳು, 112 ಸಂದೇಶಗಳು ನಮಗೆ ಬಂದಿವೆ. ಯಾರೆಲ್ಲ ಏನು ಹೇಳಿದ್ದಾರೆ, 112 ಸಂದೇಶಗಳನ್ನು ಪ್ರತಿಯೊಂದನ್ನು ಓದೋದಕ್ಕೆ ಸಾಧ್ಯ ಆಗದೇ ಇರಬಹುದು, ಆದರೆ ಒಟ್ಟಾರೆ ನಿಮ್ಮ ಎಲ್ಲ ಸಂದೇಶಗಳನ್ನು, ಸಂಜೆಯಿಂದ ಬಂದಿರುವ ಸಂದೇಶಗಳನ್ನು ನೋಡ್ತಾ ಎಲ್ಲವನ್ನು ಹಾಗೆ ಒಂದು ಸಮೀಕರಣ ಮಾಡಿ ಹೇಳೋದಾದರೆ, ನಮ್ಮದು ಗ್ರಾಮೀಣ ಪ್ರದೇಶದ ಬದುಕು ಧಾವಂತ ಅನ್ನೋದು ನಮ್ಮ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಈಗ ಕಾಲಿಟ್ಟಿದೆ. ಆದರೂ ರಾತ್ರಿಯ ಊಟದ ಸಮಯದಲ್ಲಿ ನಾವೆಲ್ಲ ಒಟ್ಟಿಗೆ ಕುಳಿತುಕೊಳ್ಳುವ ಭಾಗ್ಯ ನಮಗೆ ಇನ್ನೂ ಇದೆ, ಅದು ಚಂದ ಅಂತಾರೆ ಚಾಮರಾಜನಗರ ದೇಶವಳ್ಳಿ ಶಿವು ಅವರು. ಹೌದು, ಇವತ್ತಿನ ಸಮೀಕ್ಷೆಗೆ ಉತ್ತರ ಅಂತ ಹೇಳ್ತಾರೆ ವೇಣುಗೋಪಾಲ ಕಮಲಾನಗರದಿಂದ. ರಾತ್ರಿ ಮಾತ್ರ ನಮಗೆ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಾರೆ ಆದೂರು ಪ್ರಕಾಶ್ ಆನೇಕಲ್ನಿಂದ. ವೆಂಕಟೇಶ್ ಸುಂಕದಕಟ್ಟೆಯವರು, ಸಾಧ್ಯನಾ ಅಂತ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ನೀವು. ಸಂಜೆಯ ಸಮೀಕ್ಷೆ ಈಗಿನ ಜೀವನ ಶೈಲಿಗೆ ಒಪ್ಪೋ ಆಗಿದೆ. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಮನೆಯಲ್ಲಿ ನಾವು 3 ಜನ ಇದ್ದೀವಿ, ಆದರೂ 3 ಜನ ಒಟ್ಟಿಗೆ ಇರೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದಕ್ಕೆ ಕಷ್ಟ ಅಂತ ಹೇಳ್ತಾರೆ. ಮತ್ತು ನಮ್ಮ ಶ್ರೋತರು, ಖಂಡಿತವಾಗಿಯೂ ಇಲ್ಲ, ಆಗೋದಿಲ್ಲ, ಹಳ್ಳಿಗಳಲ್ಲೂ ಕೂಡ ಈಗ ಧಾವಂತ ಬಂದಿದೆ, ಮೊಬೈಲ್ ಅಥವಾ ಟಿ ವಿ ಇಟ್ಕೊಂಡು ಊಟ ಯಾವಾಗಲೋ ಯಾರೋ ಎಲ್ಲೆಲ್ಲೋ ಮಾಡ್ತಾರೆ ಅಂತಾರೆ ಸಾವಿತ್ರಿ ಉಮೇಶ್ ಅವರು ದಾವಣಗೆರೆಯಿಂದ. ಒಂದು ಹೊತ್ತು ಮಾತ್ರ ರಾತ್ರಿ ಊಟ ಮಾತ್ರ ನಮಗೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಮೈಸೂರಿನ ಅನಿತಾ ಗುರುಪ್ರಸಾದ್ ಅವರು. ನಾವು ತುಂಬ ಕಷ್ಟಪಟ್ಟು ರಾತ್ರಿ ಮಾತ್ರ ಒಟ್ಟಿಗೆ ಸೇರಲೇಬೇಕು ಅಂತ ಅಂದುಕೊಂಡು ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ ಅಂತಾರೆ ಬೆಂಗಳೂರಿನ ವಸಂತ ಅವರು. ಶಾರದಾ ದಿವಾಕರ್ ಅವರು ಹೇಳ್ತಾರೆ, ಇಲ್ಲ ಆಗ್ತಾ ಇಲ್ಲ, ನಾವು ಪ್ರಯತ್ನ ಪಡ್ತೀವಿ ಆದರೆ ತುಂಬ ಕಷ್ಟ ಅಂತ. ಕಲಬುರಗಿಯ ನಾಗೇಂದ್ರಪ್ಪ ಅವರು, ನಮ್ಮ ಮನೆಯಲ್ಲಿ ರಜಾ ದಿನಗಳಲ್ಲಿ ಕೂತ್ಕೊಂಡು ಒಟ್ಟಿಗೆ ಎಲ್ಲರೂ ಊಟ ಮಾಡ್ತೀವಿ, ಒಟ್ಟಿಗೆ ನಾವೆಲ್ಲ ಸೇರಿನೇ 1 ವರ್ಷ ಆಗೋಯ್ತು ಈಗ ಅಂತ ಹೇಳ್ತಾರೆ. ಎನ್ ಎಂ ಕರ್ಜಗಿ ಅವರು ಮುರುಗೋಡ್ನಿಂದ ಎಸ್ ಅಂತ ಹೇಳಿದ್ದಾರೆ. ಬಸವರಾಜ್ ನಿಪ್ಪಾಣಿಯಿಂದ, ಎಂಥ ಒಳ್ಳೆ ಪ್ರಶ್ನೆ ಕೇಳಿದಿರಿ, ಮತ್ತೆ ಮತ್ತೆ ಆಲೋಚಿಸುವ ಹಾಗೆ ಮಾಡುತ್ತೆ, ಆದರೆ ಇದಕ್ಕೆ ಉತ್ತರ ಇಲ್ಲ ಅಂತಾರೆ. ಶ್ರೀಪಾದ್ ಅವರು, ಡಾಕ್ಟರ್ ಅನಂತಕುಮಾರ್ ಅರಸು, ಇವತ್ತಿನ ಸಮೀಕ್ಷೆಗೆ ಉತ್ತರ ಇಲ್ಲ, ಖಂಡಿತ ಇಲ್ಲ ಅಂತ ದೃಢವಾಗಿ ಹೇಳಿದ್ದಾರೆ. ಗುಳೇದುಗುಡ್ಡದ ವಿರೂಪಾಕ್ಷ ಅವರು, ರಾತ್ರಿ ಹೊತ್ತು ಸಾಧ್ಯ ಆಗುತ್ತೆ ಅಂತಾರೆ. ರಾಜಶೇಖರ ಪಾಪನಾಳ ಭೋಪಾಲ್ ಮಧ್ಯಪ್ರದೇಶದಿಂದ ಹೇಳಿದ್ದಾರೆ, ರಾತ್ರಿ ಆಗತ್ತೆ, ಹಗಲು ಆಗೋದಿಲ್ಲ ಅಂತ, ಸಾಧ್ಯನೇ ಇಲ್ಲ ಅಂತಾರೆ. ಹೆಬ್ಬಾಳದ ರಮೇಶ್ ಅವರು ನೋ ಅಂತ ಉತ್ತರ

ಕೊಟ್ಟಿದ್ದಾರೆ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ನಮಗೆ ತುಂಬ ಇಷ್ಟ ಆಗುತ್ತೆ ಸಮೀಕ್ಷೆ. ಸಮೀಕ್ಷೆಯ ಮಾತುಗಳು ಬರೀ ಮಾತುಗಳಷ್ಟೇ ಅಲ್ಲ, ನಮ್ಮನ್ನು ಯೋಚಿಸುವ ಹಾಗೆ ಮಾಡುತ್ತೆ ಅಂತಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆ ಕೌಸಲ್ಯ ಬನಶಂಕರಿಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು ಮಧುರ ಮಿಲನ ಚಿತ್ರದ ಹಾಡನ್ನು ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಕೇಳಿ ತುಂಬ ತುಂಬ ಖುಷಿಯಾಯಿತು ಅಂತ ಹೇಳಿದಿರಿ. ಒಳ್ಳೆ ಹಳೆ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ಅದರಲ್ಲೂ ಅಪರೂಪದನ್ನು ಆಯ್ಕೆ ಮಾಡಿದಿರಿ, ಚೆನ್ನಾಗಿತ್ತು ಅಂತಾರೆ. ಇಂದಿರಾ ಹೈದರಾಬಾದ್ನಿಂದ, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದಿರಿ. ಎಲ್ಲ ಗೀತೆಗಳು ನನಗೆ ಇಷ್ಟ ಆಯಿತು ಅಂತಾರೆ ಶಶಿ ಪದ್ಮನಾಭನಗರದಿಂದ, ಹನುಮಂತಪ್ಪ ಹುಲಗಮ್ಮನವರ್, ಹಾಗೆ ಅಂಕನಹಳ್ಳಿ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಭಾಗ್ಯ ರಾಮಣ್ಣ, ಅಭಿನಂದನ್ ಜೈನ್ ನಂಬರ್ 684 ನೀವು ಹೆಸರನ್ನು ಹಾಕಿಲ್ಲ. ಅಪರೂಪದ ಹಾಡುಗಳು ಅಂತಾರೆ ನಿರ್ಮಲಾ ಅವರು. ಹಳೆಯ ಗೀತೆಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ ಅಮರಾವತಿಯ ನಮ್ಮ ಶ್ರೋತೃ ಹರಿಕುಮಾರ್ ಅವರು. ಮಹಾಲಿಂಗಪ್ಪ ಜಾಲವಾದಿಯವರು, ಸಾಮಾನ್ಯವಾಗಿ ನಾವು ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಪ್ರವಾಸ ಏನಾದರೂ ಹೋಗ್ತೀವಲ್ಲ ಅಂಥ ಸಮಯದಲ್ಲಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಹಾಗೆ ಒಟ್ಟಿಗೆ ಊಟ ಮಾಡ್ತೀವಿ ಅಂತ ಹೇಳಿದಿರಿ. ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ, ಒಟ್ಟಿಗೆ ಊಟ ಮಾಡೋದು ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇದೆ, ಕೂಡು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಕಷ್ಟ ವಿಷಯ, ಅಂದರೆ ಚರ್ಚೆಯ ವಿಷಯ, ತುಂಬ ಚೆನ್ನಾಗಿದೆ, ನಾವು ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ ಅಂತ. ಚಿಕ್ಕವರಿದ್ದಾಗ ನಾವೆಲ್ಲ 15-16 ಜನ ಇದ್ವಿ ನಮ್ಮ ಮನೆಯಲ್ಲಿ, ಆಗ ಒಟ್ಟಿಗೆ ಕೂತ್ಕೋತಾ ಇದ್ವಿ, ಈಗ 4-5 ಜನ ಇದ್ದೀವಿ, ಆದರೂ ನಾವೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಗಾಯತ್ರಿ ಚಂದ್ರಶೇಖರ್ ಅವರು, ಅನುಷಾ ಅವರು ವಾಣಿಶ್ರೀ ಧಾರವಾಡದಿಂದ, ಮಂಡಿಕಲ್ ಕೃಪಾ ಕೌಸಲ್ಯ ಬನಶಂಕರಿಯಿಂದ, ಯುವರಾಜ್ ಹಾವೇರಿ ಜಿಲ್ಲೆಯಿಂದ, ಪೂರ್ಣಿಮಾ ಮೇಸ್ತ್ರಿ ಜಯನಗರ, ಭಾರತೀ ಅರವಿಂದ್ ಚೈತ್ರ ನಾಗರಭಾವಿಯಿಂದ, ವಂದಿತಾ ಧಾರವಾಡದಿಂದ, ಚಿಕ್ಕೋಡಿಯ ಕೆಂಪಣ್ಣ ವಾಡಪ್ಪಗೌಳ್, ಅಶ್ವಥ್ ನಾರಾಯಣ ಚೆಲ್ಲಘಟ್ಟ ಬೆಂಗಳೂರಿನಿಂದ, ಹರಿಪ್ರಕಾಶ್ ಮಲ್ಲೇಶ್ವರದಿಂದ, ಪ್ರೇಮಲತಾ ವಜ್ರ ಬಿದರಹಳ್ಳಿಯಿಂದ, ಇನ್ನೂ ಸಾಕಷ್ಟು ಜನ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದೀರಿ. ಸಮೀಕ್ಷೆಯನ್ನು ಒಟ್ಟಾರೆ ಹಾಗೆ ಒಂದು ಸಮೀಕರಣ ಮಾಡೋದಾದರೆ 112 ಸಂದೇಶಗಳು, ಅತಿ ಹೆಚ್ಚು ಸಂದೇಶಗಳು ನಮಗೆ ಬಂದಿವೆ. ಅದರಲ್ಲಿ 45 ಜನ ಎಸ್ ಆಗತ್ತೆ, ನಾವು ಹೇಗೋ ಮಾಡಿ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದಿರಿ. ಇನ್ನೂ 65 ಮಂದಿ ನೋ, ಸಾಧ್ಯ ಆಗಿಲ್ಲ, ಗ್ರಾಮೀಣ ಪ್ರದೇಶ ಆದರೂ ಸಾಧ್ಯ ಆಗಿಲ್ಲ, ನಮಗೆ ತುಂಬ ಕಷ್ಟ ಆಗುತ್ತೆ, ನಮಗೆ ಆಸೆ ಇದೆ ಆದರೆ ನಾವೆಲ್ಲ ಸೇರೋದೇ ಕಷ್ಟ ಅನ್ನೋಂಥ ಮಾತನ್ನು ಹೇಳಿದಿರಿ. ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಪ್ರೀತಿಯ ಕೇಳುವರೇ ನಿಮಗೆಲ್ಲ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 8 ಗಂಟೆ ಆಗೇ ಹೋಗಿದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳ ನಿಯೋಗವೊಂದು ಉಪರಾಷ್ಟಪತಿ ಭವನದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಇಂದು ಭೇಟಿ ಮಾಡಿತು. ಬಡ ಮತ್ತು ಸಮಾಜದ ಮುಖ್ಯವಾಹಿನಿಯಿಂದ ದೂರವಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಪ್ರವಾಸಕ್ಕಾಗಿ ದೆಹಲಿಗೆ ಕರೆತರುವ ಈ ಉಪಕ್ರಮವನ್ನು ಉಪರಾಷ್ಟಪತಿ ಶ್ಲಾಘಿಸಿದ್ದಾರೆ. ಸೈಪ್ರಸ್ ದೇಶದ ಅಧ್ಯಕ್ಷರಾದಂತಹ ನಿಕೋಸ್ ಕ್ರಿಸ್ಟೋ ಡೌಲಿಡೀಸ್ ಇಂದು ಮುಂಬೈನ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಭೇಟಿ ನೀಡಿದರು. ಅಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡಿದ ಅವರು, ಸೈಪ್ರಸ್ ದೇಶವು ಭಾರತ, ಯುರೋಪ್ ಮತ್ತು ವಿಶಾಲವಾದ ಪೂರ್ವ ಮೆಡಿಟರಿಯನ್ ಮತ್ತು ಮಧ್ಯಪ್ರಾಚ್ಯ ದೇಶಗಳ ನಡುವೆ ಒಂದು ನೈಸರ್ಗಿಕ ಹೆಬ್ಬಾಲಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಇಂದು ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಉತ್ತರ ಪ್ರದೇಶದ 11,672 ಕಿಲೋಮೀಟರ್ ಉದ್ದದ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಗುಣಮಟ್ಟ ಮತ್ತು ನಿರ್ವಹಣೆಯ ಪ್ರಗತಿಯನ್ನು ಪರಿಶೀಲಿಸಿದರು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ದೇಶಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಭಯೋತ್ಪಾದನಾ ವಿರೋಧಿ ದಿನಾಚರಣೆ ಅಂಗವಾಗಿ ಭಯೋತ್ಪಾದನಾ ನಿರ್ಮೂಲನಾ ಪ್ರಮಾಣ ವಚನ ಸ್ವೀಕರಿಸಲಾಯಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಪ್ರಕಾರ ಗುಜರಾತ್ ಟೈಟನ್ಸ್ 54 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿದೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಗಾನ ಭಜನದಲ್ಲಿ ಸಮೀಕ್ಷೆ ವಿಷಯ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸುಮಾರು ಜನ ಹೇಳಿದಿರಿ. ನಿಮ್ಮ ಎಲ್ಲ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಕ್ಷಮೆ ಇರಲಿ. 100 112 ಸಂದೇಶಗಳನ್ನ ಎಷ್ಟೇ ಸಣ್ಣ ಮಾಡಿ ಚಿಕ್ಕದು ಮಾಡಿ ಓದಿದರೂ ಕೂಡ ಸುಮಾರು ಸಮಯ ಹಿಡಿಯೋದರಿಂದ ಒಂದು 5 ನಿಮಿಷದಲ್ಲಿ ನಿಮ್ಮೆಲ್ಲ ಸಂದೇಶಗಳನ್ನು ನೋಡುವ ಒಂದು ಸಮಯದ ಮಿತಿ ಇರೋದರಿಂದ ನಿಮ್ಮ ಸಂದೇಶಗಳನ್ನು ಹಾಗೆ ಲೆಕ್ಕ ಹಾಕಿ ಇಷ್ಟು ಸಂದೇಶಗಳು ಹೀಗೆ ಹೇಳಿವೆ, ಇಷ್ಟು ಸಂದೇಶಗಳು ಹೀಗೆ ಹೇಳಿವೆ ಅಂತ ಹೇಳ್ತಾ ಮುಖ್ಯ ಅನ್ನಿಸಿದ ಹಾಗೆ ಒಂದಷ್ಟು ಸಂದೇಶಗಳನ್ನು ಮಾತ್ರ ತಗೊಂಡಿದ್ದೇವೆ. ದಯವಿಟ್ಟು ತಪ್ಪು ಭಾವಿಸದೆ, ಅನ್ಯತಾ ಭಾವಿಸದೆ, ಕೋಪಿಸದೆ ನೀವು ಕೇಳ್ತಾ ಇರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ನಿಮ್ಮ ಸಂದೇಶಗಳೇ ನಮ್ಮ ಜೀವಾಳ ಕೂಡ. 45 ಹೌದು ಅಂತ ಹೇಳಿದಿರಿ, 65 ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದಿರಿ. ಹೌದು, ಆಗಿಸುವುದಕ್ಕೆ ನಾವು ಏನು ಮಾಡಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡೋಣ. ಯಾಕೆಂದರೆ ಈ ಒಟ್ಟಿಗೆ ಕುಳಿತು ಊಟ ಮಾಡೋದು ಅನ್ನುವಂಥದ್ದು ಅದು ಕೇವಲ ದೈಹಿಕ ಹಸಿವೆ ನೀಗಿಸಿಕೊಳ್ಳುವುದಷ್ಟೇ ಅಲ್ಲದೆ ನಮ್ಮ ಸಂಬಂಧಗಳನ್ನು ಬಲಪಡಿಸುವಂಥದ್ದು, ನಾವೆಲ್ಲ ಒಟ್ಟಾಗಿ ಇರೋದನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದನ್ನು ಅದು ಹೆಚ್ಚು ನಮಗೆ ತೀವ್ರಗೊಳಿಸುವಂಥದ್ದು ಅಂತ ಅಂದುಕೊಳ್ತಾ ಈ ಸಮೀಕ್ಷೆ ನಮ್ಮಲ್ಲಿ ಒಂದಷ್ಟು ಚಿಂತನ ಮಂಥನಗಳನ್ನು ಹುಟ್ಟುಹಾಕಿದೆ ಅಂತ ಭಾವಿಸೋಣ. ಆತ್ಮೀಯರೇ, ಸೇಫ್ ಡ್ರೈವ್ ಗಾನ ಭಜನ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಸಾಗೋಣ. ಸಮಯ ಆಗಿದೆ 8:04.

ಮುಂದಿನ ಕಾರ್ಯಕ್ರಮ ನಮ್ಮ ಆಯ್ಕೆ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಗುರುವಾರದ ವಿಶೇಷ ನಮ್ಮ ಆಯ್ಕೆ.

ನಮ್ಮ ಆಯ್ಕೆಯಲ್ಲಿ ಇವತ್ತು ಯಾವ ಹಾಡುಗಳು ಪ್ರಸಾರ ಆಗುತ್ತೆ, ಎಂತ ಹಾಡುಗಳು ಪ್ರಸಾರ ಆಗುತ್ತೆ, ಏನು ಮಾತು ಬರುತ್ತೆ ಅಂತ ಕಾಯ್ತಾ ಇದ್ದೀರಿ. 21 ಮೇ 2026 ಅಬ್ಬಬ್ಬಬ್ಬಬ್ಬಬ್ಬಾ, ದಿನಗಳು ಹೇಗೆ ಸಾಗುತ್ತಲ್ಲ. ಇವತ್ತು 21 ಅಂತ ನೋಡೋ ಅಷ್ಟೊತ್ತಿಗೆ 22 ಬಂದಿರುತ್ತೆ, 20 25 ಇನ್ನ ಕಳೀತು, 26 ಬಂತು ಅಂತ ಹೊಸ ವರ್ಷದ ಆಚರಣೆ ಸಂಭ್ರಮ ಇನ್ನೂ ಮುಗಿದಿಲ್ಲ ಅನ್ನುವ ಗುಂಗಿನಲ್ಲಿ ಇರುವಾಗಲೇ 2027 ಕೂಡ ನಾನು ಬಂದೇ ಬಿಟ್ಟೆ ಅಂತ ಕಿವಿಲಿ ಕೂಗುತ್ತೋ ಏನೋ. ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಸಮಯ ಕಳೆದೇ ಹೋಯ್ತಲ್ಲ ಅಂತ ಯೋಚಿಸಿ ಯೋಚಿಸಿ ಯೋಚಿಸಿ ಮತ್ತಷ್ಟು ಸಮಯ ಕಳೀತೀವಿ. ಕುವೆಂಪು ಅವರು ಹೇಳಿದರು, ನಿನ್ನೆ ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯು ನಾಳೆಗೆ, ನಿನ್ನೆ ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯು ನಾಳೆಗೆ ಅಂತ ದೋಣಿ ಸಾಗಲಿ ಕವನದಲ್ಲಿ ನಾವು ಕೇಳಿದ್ದೀವಿ. ಇದೇ ಸಾಲುಗಳನ್ನು ನಮ್ಮ ಕುಳ್ಳ ಹಾಡಿದ್ದು, ಅಂದರೆ ಕುಳ್ಳನ ಚಿತ್ರದಲ್ಲಿ ನಾವು ಕೇಳಿದ್ದು ಹೀಗೆ ಅಲ್ವಾ.

ನಿನ್ನೆ ನಿನ್ನೆಗೆ, ಇಂದು ಇಂದಿಗೆ, ಇಂದು ಈಗ ಅಂತೂ ನಮ್ಮದೇ ಆಯ್ಕೆ. ಸಾಮಾನ್ಯವಾಗಿ ಒಂದು ಕೇಳ್ತಾರೆ, ಈ ಹಾಡು ನಿಮಗೆ ಯಾಕಿಷ್ಟ, ಈ ಹಾಡು ನಿಮಗೆ ಯಾಕಿಷ್ಟ. ಯಾವ ಹಾಡು ಇಷ್ಟ ಅಂದರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಾವು ಹೇಗೆ ಮಗುವಾಗಿ ಅಂಬೆಗಾಲಿಟ್ಟು ನಡೆಯೋದು ಕಲಿತು, ಆಮೇಲೆ ಮಾತು ಕಲಿತು, ಅಕ್ಷರ ಕಲಿತು, ಹೇಗೆಲ್ಲ ಒಂದಷ್ಟು ಬದಲಾಗ್ತಾ ಬಂದಿರ್ತೀವೋ, ಹಾಗೆ ಈ ಓಡುವ ಯುಗಕ್ಕೆ ನಾವು ಹೇಗೆ ಬಿದ್ದವೋ, ಹಾಗೆಯೇ ಪ್ರತಿ ಕಾಲಘಟ್ಟದಲ್ಲೂ ಒಂದೊಂದು ರೀತಿ, ಒಂದೊಂದು ವಿಧ, ಒಂದೊಂದು ವಿಚಾರ, ಒಂದೊಂದು ಸಂಗತಿಗಳು ಮುಂದೆ ಬರ್ತಾ ಇರುತ್ತೆ. ಎಲ್ಲ ಕಾಲದಲ್ಲೂ ಆಯಾಯ ಕಾಲದ್ದೇ ಶ್ರೇಷ್ಠ ಅಂತ ಆಯಾಯ ಜನರು ಹೇಳ್ತಾನೆ ಇರ್ತಾರೆ. ಹಾಗಾಗಿ ಓಡೋ ಸಮಯದಲ್ಲಿ ಕಾಲದ ಜೊತೆ ಜೊತೆಯಲ್ಲಿ ನಾವು ಸಾಕ್ತಾ ಈಗ ಈಗ ಈಗ ಈಗ ಅಂತ ಅಂದ್ಕೊಳ್ತಾ ಇದ್ರೆ ಏನೇನೆಲ್ಲ ಮಾಡಬಹುದು ಅಲ್ವಾ. ಒಂದು ಕಾಲದಲ್ಲಿ ಅಧ್ಯಾತ್ಮ, ಜ್ಞಾನ ಇದೆಲ್ಲ ಪ್ರಧಾನವಾಗಿತ್ತು. ಮತ್ತೊಂದು ಕಾಲದಲ್ಲಿ ಸ್ವಾತಂತ್ರ್ಯದ ಹೋರಾಟ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವವರು ಮುಖ್ಯ, ಅದೇ ಚಳವಳಿಯಲ್ಲಿ ಧುಮುಕೋದೇ ಮುಖ್ಯ ಅನ್ನುವಂಥ ಒಂದು ಕಾಲಘಟ್ಟ ಇತ್ತು. ಆಮೇಲೆ ದೇಶದ ಅಭಿವೃದ್ಧಿನೇ ಮುಖ್ಯ ಅಂತ ನಾವು ಹೇಳ್ತಾ ಇದ್ವಿ. ಅದಾದ ಮೇಲೆ ತಂತ್ರಜ್ಞಾನ ಬಂತು, ಆಮೇಲೆ ಆಮೇಲೆ ಆಮೇಲೆ ಹಾಗೆ ನೋಡ್ತಾ ನೋಡ್ತಾ ಓಡ್ತಾ ಓಡ್ತಾ ಈಗ ಹಣವೇ ಪ್ರಧಾನ ಆಗಿದೆಯಾ ಅಂತ ಅನಿಸುತ್ತೆ ಅಲ್ವಾ. ಹಣ, ಸ್ವಾರ್ಥ, ಕಾಲ ಅಂದಾಗ ನನಗೆ ನೆನಪಾಗೋದು ಈ ಹಾಡು.

ಸಾಮಾನ್ಯವಾಗಿ ಒಂದು ಮಾತಿದೆ, ಯಾವಾಗಲೂ ಜೋರಾದ ವೇಗದ ಬೀಟ್ ಇರುವಂತಹ ಹೆಜ್ಜೆ ಹಾಕಲು ಯೋಗ್ಯವಾದ ಕುಣಿಯುವ ಕುಣಿಸುವ ಹಾಡುಗಳು, ಸಂತೋಷ ತುಂಬುವ ಹಾಡುಗಳು, ಎಂಥದೇ ದುಃಖದಲ್ಲಿದ್ದರೂ ಕೂಡ ಅದು ದುಃಖವನ್ನು ಮರೆಸುತ್ತೆ. ಹಾಗಾಗಿ ಸಂತೋಷದ ಹಾಡುಗಳು ಚೆಂದ ಅಂತ. ಆದರೆ ಅದು ಹಾಗೆ ಹೌದಾ? ನಾವು ದುಃಖದಲ್ಲಿದ್ದಾಗ ಸಂತೋಷದ ಹಾಡುಗಳನ್ನು ಕೇಳಿದರೆ ನಮ್ಮ ದುಃಖವನ್ನು ಸಂತೋಷದ ಹಾಡುಗಳು ನಿಜವಾಗಿ ಮರೆಸುತ್ತಾ? ನಾವು ದುಃಖದಲ್ಲಿದ್ದಾಗ ನಮಗೆ ದುಃಖದ ಹಾಡೇ ಬೇಕು ಅಂತ ಅನಿಸುತ್ತಲ್ಲ, ಹಾಗೆ ಸಂತೋಷವಾಗಿದ್ದಾಗ ಸಂತೋಷದ ಹಾಡುಗಳೇ ಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವು ಸಲ ಹಾಡುಗಳು ಹಾಡುಗಳಾಗಿ ಆ ಇಡೀ ಭಾವ ನಮ್ಮನ್ನು ಆವರಿಸಿಕೊಂಡು ನಮ್ಮ ದಿನದ ಆಯಾಮವೇ ಬದಲಾಗಬಹುದು. ಹಾಡು ಅದು ಬರೀ ಹಾಡಲ್ಲ, ಹಾಡು ಒಂದು ಭಾವ, ಅದು ಮೂಡ್. ಹಾಡು ಮೂಡು ಅಂದಾಗ ಈಗ ನೆನಪಾಗ್ತಿದೆ ಈ ಹಾಡು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕೇಳ್ತಾ ಇದ್ದೀರಿ ಈ ಕಾರ್ಯಕ್ರಮ ನಮ್ಮ ಆಯ್ಕೆ. ಇಂದು ನಮ್ಮದೇ ಆಯ್ಕೆ. ನಿನ್ನೆಗೆ ಅಂದ್ರೂ ಕೆಲವು ಸಲ ಕಾಡೋದೇ ನಿನ್ನೆಗಳು. ನಿನ್ನೆ ಅಂದರೆ ನೆನಪು. ನೆನಪು ಅಂದರೆ ಎಲ್ಲವೂ. ನೆನಪು ಅಂದರೆ ಮನಸ್ಸು ಎಲ್ಲೆಲ್ಲೋ ಓಡುತ್ತೆ, ಹೇಗೇಗೋ ಆಡುತ್ತೆ ಅಲ್ವಾ?

ಮನಸ್ಸು ಎಲ್ಲೆಲ್ಲೋ ಓಡುತ್ತೆ, ಎಲ್ಲೇ ಓಡಿದ್ರೂ ನೀವಂತೂ ಸಹಿಸಬೇಕು. ಯಾಕೆ ಅಂದರೆ ಇದು ನಮ್ಮ ಆಯ್ಕೆ, ಉದ್ಘೋಷಕರ ಆಯ್ಕೆ. ನಾವು ನೀವೇ ಆಗಿ ಬಿಡೋದ್ರಿಂದ ನಿಮ್ಮ ಆಯ್ಕೆಯೆಲ್ಲ ನಮ್ಮದೇ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಆಯ್ಕೆ ನಿಮ್ಮದೂ ಕೂಡ. ನಾವು ಈಗ ಒಂದು ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಿರ್ದೇಶಕ, ನಟರು, ನಿರ್ಮಾಪಕರು ನಮಗೆ ಏನು ಕೊಡ್ತಾರೋ ಅದನ್ನು ನಾವು ಥಿಯೇಟ್ರಲ್ಲಿ ಕೂತು ಆಸ್ವಾದಿಸ್ತೀವಿ. ಹಾಗೆ ಈ ರೇಡಿಯೋ ಇದು ಮನಸ್ಸಿನ ರಂಗಭೂಮಿ. ಕಲೆಯ ಹಲವು ಆಯಾಮಗಳು ಅದ್ಭುತವಾಗಿ ಮನಸ್ಸಿನ ಕ್ಯಾನ್ವಾಸ್ನಲ್ಲಿ ಅರಳಿ ಕಲ್ಪನೆಗಳು ಗರಿಗೆದರುತ್ತವೆ. ನಾನು, ನೀವು, ನೀವು, ನಾನು, ನಮಗೆ, ನಾವೇ.

ಅಂತರಂಗದ ಕಥೆಗಳು ನೂರಾರು ಸಾವಿರಾರು ಅಂತರಂಗಗಳು ಒಂದಾದಾಗ ಅದು ಭಿನ್ನವೇ. ಸಮಯ, ನಿನ್ನೆ, ಮೊನ್ನೆ, ನಾಳೆ ಇದೆಲ್ಲ ಬಿಟ್ಬಿಡಿ. ನಾನು, ನೀನು, ಅಂತರಂಗ ಅಂದರೆ ಏನು ಹೇಳಿ? ನೀನು, ನಾನು ಅನ್ನೋದೇ ಎಲ್ಲ ಅನಾಹುತಗಳಿಗೂ ಕಾರಣ, ಹೌದಲ್ಲ? ನಾನೇ ನೀನು, ನೀನೇ ನಾನು ಅಂದಾಗ ಅದು ಸನಿಹದ ದಾರಿ, ಮನಸ್ಸು ಬೆಸೆಯುವ ಹಾದಿ. ಇರಲಿ, ಈ ನಮ್ಮ ನಿಮ್ಮ ಪ್ರೀತಿ ಹೇಗೆ ಅಂದರೆ, ನಿಮ್ಮಲ್ಲಿ ನೀವಿಲ್ಲ, ನನ್ನಲ್ಲಿ ನಾನಿಲ್ಲ, ನಾವಿರೋದು ಹಾಡಿನಲ್ಲಿ

ನನ್ನಲ್ಲಿ ನೀನಾಗಿ, ನಿಮ್ಮಲ್ಲಿ ನೀವಿಲ್ಲ, ನನ್ನಲ್ಲಿ ನಾನಿಲ್ಲ, ನಾವಿರೋದು ಹಾಡಲ್ಲಿ ಅಂದಾಗ ಎಲ್ಲ ಹಾಡುಗಳು ನಮ್ಮನ್ನು ಸೆಳೆಯುವಂಥದ್ದು, ಆವರಿಸಿಕೊಳ್ಳುವಂಥದ್ದು.

ಕಣ್ಣಂಚಿನ ತುಟಿಯಂಚಿನ ಹೃದಯದಂಚಿನ ಮಾತುಗಳು, ನಮ್ಮ ನಿಮ್ಮ ಮಾತು ನಮ್ಮ ಆಯ್ಕೆ. ಹಾಡಿನಲ್ಲಿ ನಾವಿದ್ದಾಗ ಎಂಥ ಹಾಡು ಎಂಥ ರಾಗವು ನಮ್ಮನ್ನು ಸೆಳೆದುಕೊಳ್ಳುತ್ತೆ. ರಾಗ ಅಂದರೆ ಎಷ್ಟೊಂದು ಅರ್ಥ. ರಾಗ ದ್ವೇಷ ಕಾಮ ಕ್ರೋಧ ಅನ್ನುವಾಗ ರಾಗ ಸ್ವಾರ್ಥದ ಅಥವಾ ನಾನು ಅರ್ಥವನ್ನು ಪಡೆಯುತ್ತಲ್ಲ. ಸಂಗೀತದಲ್ಲಿ ರಾಗದ ಅರ್ಥವೇ ಬೇರೆ. ರಾಗ ಅನುರಾಗ ಅಂದಾಗ ರಾಗ ಪ್ರೀತಿಯಾಗುತ್ತಲ್ಲ.

ರಾಗ ಅನುರಾಗ ಯಾವಾಗಲೂ ಆನಂದ ತರೋದಂತೂ ನಿಜ. ರಾಗ ಅನುರಾಗ ಪ್ರೀತಿ ಪ್ರೇಮ ಕೋಪ ಹಠ ನಾನು ನೀನು ಇದೇ ತಾನೇ ಜೀವನ, ಇದೇ ತಾನೇ ಜೀವನ. ಯಾವ ಕಥೆ ನೋಡಿದರೂ ಇದರ ಸುತ್ತಾನೇ ತಾನೇ ಸುತ್ತೋದು. ರಾಗ ದ್ವೇಷ ಬಿಟ್ಟುಬಿಟ್ರೆ ಬಿಟ್ಟು ಬಿಟ್ಟರೆ ಬಿಟ್ಟರೆ ಇರಲಿ, ಕಥೆ ಅಂತೂ ಇರಲಿಕ್ಕಿಲ್ಲ. ಕಥೆ ಅಂದರೆ ಏನು? ನಮ್ಮ ನಿತ್ಯ ಜೀವನದ ಅನುಭವಗಳ ಗುಚ್ಛ. ಚಿತ್ರದಲ್ಲಿ ಹೀರೋ ಹೀರೋಯಿನ್, ನಿಜ ಜೀವನದಲ್ಲಿ ನಮಗೆ ನಾವೇ ಹೀರೋ ಹೀರೋಯಿನ್. ಆದರೂ ನಮಗೆ ಏನೋ ಬೇಕು, ಏನೋ ಬೇಕು, ಏನು ಬೇಕು ಅಂತ ಗೊತ್ತಾಗ್ಬಿಟ್ರೆ ಎಂಥ ಚೆಂದ. ಗೊತ್ತಾಗದ ಹಾಗೆ, ಗೊತ್ತಾದರೂ ಗೊತ್ತಾಗದ ಹಾಗೆ ನಾವು ವೇಷ ಹಾಕ್ತೀವ? ನಾವು ಮಾತಾಡಿದ್ದು ನಾವೇನಾ? ನೆನಪಾಗತ್ತೆ ಈ ಹಾಡು.

ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದು. ನಮ್ಮ ಆಯ್ಕೆ, ಇದು ಹೃದಯದ ಲಹರಿ. ನಮ್ಮ ಆಯ್ಕೆ. ಪ್ರಸ್ತುತಪಡಿಸಿದವರು ಬಿ.ಕೆ. ಸುಮತಿ.

ಸಮಯ 9:15. ಈಗ ಹಿಂದಿ ಚಿತ್ರಗೀತೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆಯ್ದ ಯುಗಳ ಗೀತೆಗಳನ್ನು ಕೇಳೋಣ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಯುಗಳ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಗೀತೆಯನ್ನು ರಾಕಿ ಚಿತ್ರದಿಂದ ಆರಿಸಲಾಗಿತ್ತು. ಬರೆದವರು ಆನಂದ್ ಬಕ್ಷಿ, ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ರಾಕಿ ಚಿತ್ರದಿಂದ ಆರಿಸಿದ ಗೀತೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿರುವ ಯುಗಳ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಗೀತೆಗಿಂತ ಮುನ್ನ ಮೂಡಿಬಂದ ಗೀತೆ ಜೂಲಿ ಚಿತ್ರದ್ದು.

0: क्या सोच रही हो?
1: मैं?
0: हाँ हाँ
1: कुछ भी तो नहीं।
0: बोलो ना कुछ तो।

ನೈನೋ ಮೇ ದರ್ಪಣ ಹೇ ಆರೋಪ್ ಚಿತ್ರದ ಗೀತೆ ಕೇಳಿದಿರಿ. ಮಾಯಾ ಗೋವಿಂದ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಭೂಪೇನ್ ಹಜಾರಿಕಾ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಕೇಳುತ್ತಿದ್ದೀರಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿರುವ ಯುಗಳ ಗೀತೆಗಳನ್ನು.

0: ಆನಂದ್ ಪಕ್ಷಿಯವರು ಬರೆದು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನದ ಗೀತೆಯನ್ನು ಕೇಳಿದಿರಿ. ಪ್ರೇಮ್ ಕಹಾನಿ ಚಿತ್ರದಿಂದ ಗೀತೆಯನ್ನು ಆಲಿಸಲಾಗಿತ್ತು.
1: ಹಸೋಮನ್ ಬೋಲೋ,

ಅಭಿನೇತ್ರಿ ಚಿತ್ರದ ಗೀತೆ ಕೇಳಿದಿರಿ. ಮಜ್ರೂಹ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್. ಹಿಂದಿ ಚಿತ್ರಗೀತೆಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿದ ಯುಗಳ ಗೀತೆಗಳನ್ನು ಆಲಿಸಿದಿರಿ. ಸಮಯ 10:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಇಂದು ಏರಿಕೆಯಾಗಿವೆ. ಕೊನೆಯ ವರದಿ ಬಂದಾಗ ಬ್ರೆಂಟ್ ಕಚ್ಚಾ ತೈಲವು ಪ್ರತಿ ಬ್ಯಾರೆಲ್ಗೆ ಶೇಕಡ 2.1% ಏರಿಕೆಯಾಗಿ 107 ಅಮೆರಿಕನ್ ಡಾಲರ್ ಮತ್ತು 26 ಸೆಂಟ್ಗಳಿಗೆ ತಲುಪಿದೆ. ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲವು ಪ್ರತಿ ಬ್ಯಾರೆಲ್ಗೆ ಶೇಕಡ 2.7% ಏರಿಕೆಯಾಗಿ 100 ಅಮೆರಿಕನ್ ಡಾಲರ್ ಮತ್ತು 94 ಸೆಂಟ್ಗಳಿಗೆ ತಲುಪಿದೆ. ಭೂ ಆಡಳಿತ, ಡಿಜಿಟಲ್ ಭೂ ದಾಖಲೆಗಳ ಆಧುನೀಕರಣ ಮತ್ತು ಜಲಾನಯನ ಪ್ರದೇಶದ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಯೋಗದ ಕುರಿತು ಚರ್ಚಿಸಲು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಯೋಗದೊಂದಿಗೆ ಸಭೆ ನಡೆಸಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೂಪದ ಭಯೋತ್ಪಾದನೆಯನ್ನು ಮಟ್ಟಹಾಕಲು ಜಾಗತಿಕವಾಗಿ ಒಗ್ಗಟ್ಟಿನ ಪ್ರಯತ್ನಗಳು ನಡೆಯಬೇಕು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 11ನೇ ವಾರ್ಷಿಕ ಬ್ರಿಕ್ಸ್ ಭಯೋತ್ಪಾದನೆ ನಿರೋಧಕ ಕಾರ್ಯಕಾರಿ ಗುಂಪಿನ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಂಪುಟ ಪುನರಚನೆ ಕುರಿತಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದ್ದು ಇನ್ನು 15 ದಿನಗಳೊಳಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವರು ಸೂಚಿಸಿದ್ದು, ಈ ಹಿನ್ನೆಲೆಯಲ್ಲಿ ನೂತನ ಎಸ್ಒಪಿ ಜಾರಿಗೆ ಬರುವವರೆಗೂ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗುತ್ತಿದೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದಂತಹ 2026-27 ಸಾಲಿನ 10ನೇ

ದೇಶದ ಮಾವು ಮಾರಾಟ ಮೇಳವು ಇನ್ನೂ 5 ದಿನಗಳ ಕಾಲ ಮುಂದುವರಿಯಲಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರಿಗೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ಗೆ 230 ರನ್ಗಳ ಗುರಿಯನ್ನು ನೀಡಿದೆ. ಈ ಗುರಿಯನ್ನು ಬೆನ್ನತ್ತಿರುವಂತಹ ಚೆನ್ನೈ ತಂಡ ಇತ್ತೀಚಿನ ವರದಿ ಬಂದಾಗ 2.5 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 31 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಯುಗಳ ಗೀತೆಗಳು ಸೊಗಸಾಗಿತ್ತು ಅಂತ ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಪ್ರೇಮ ನಿನಾದ. ಪ್ರೇಮ ಗೀತೆಗಳ ಕಾರ್ಯಕ್ರಮ

ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ವಿಲನ್ ಚಿತ್ರದ ಗೀತೆ ಕೇಳಿದಿರಿ. ವಸಂತಕ್ಕೂ ಕೋಗಿಲೆಗೂ ಪ್ರೇಮಕ್ಕೂ ಸಂಬಂಧ ಏನೋ ಹಾಗೆಯೇ ಕಣ್ಣಿನ ಸಂಭಾಷಣೆಯೇ ಸೈ, ಮೌನದ ಆಲಾಪನೆಯೇ ಸೈ.

ಮಾಧುರಿ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಮಲ್ಲಿಗೆ ಮಾತ್ರ ಬಂದರೆ ಸಾಕ, ಪ್ರೇಮ ನಿನಾದದಲ್ಲಿ ಗುಲಾಬಿಯೂ ಬರ್ತೀನಿ ಅಂತಿದೆಯಲ್ಲ.

ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸೋತು ಗೆದ್ದವಳು ಚಿತ್ರದ ಗೀತೆ ಕೇಳಿದಿರಿ. ಎಂತು ನಿನ್ನನ್ನು ಗೆಲುವೆ, ಸೋತು ಗೆದ್ದವಳು, ಸೋತ್ರೇನೆ ಗೆಲ್ಲಲು ಸಾಧ್ಯ. ಒಟ್ಟಿನಲ್ಲಿ ವಸಂತನ ಕೃಪೆಯಲ್ಲಿ ಕಣ್ಣಲ್ಲೇ ಸಂಭಾಷಣೆ ನಡೆಸಿ ಮಲ್ಲಿಗೆ ಗುಲಾಬಿಯ ಸುವಾಸನೆ ಸವಿದು ಈಗ ಹವಾಮಾನವೆಲ್ಲ ತುಂಬಿದೆ ಪ್ರೇಮ ಪ್ರೇಮ. ಕೇಳ್ತಾ ಇದ್ದೀರಿ ಪ್ರೇಮ ನಿನಾದ.

ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ದೇವರೇ ದಿಕ್ಕು ಚಿತ್ರದ ಗೀತೆ ಕೇಳಿದಿರಿ. ಮುದ್ದಾದ ತಕರಾರು, ರವಿವರ್ಮನ ಕುಂಚದ ಕಲೆಯ ಸಾಕಾರ, ಹೃದಯದ ಆಸೆ, ಮನಸ್ಸಿನ ಭಾಷೆ, ಪ್ರೇಮ ನಿನಾದ

ಹೀಗಾದರೆ ಹೃದಯವು ಉಳಿದೀತ? ಕನಸಿನ ಒಲವಿನ ನಡಿಗೆ, ಹೊಸ ಬೆಳಕಿನ ಮೆರವಣಿಗೆ, ಪ್ರೇಮ ನಿನಾದ. ಈಗ ನೀವು ಕೇಳಿದ ಗೀತೆ ಸಾಹೇಬ ಚಿತ್ರದ ಅರ್ಮಾನ್ ಮಾಲಿಕ್ ಅವರ ಧ್ವನಿಯಲ್ಲಿತ್ತು.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆಯನ್ನು ಕೇಳಿದ ನಂತರ ಈಗ ಕೊನೆಯದಾಗಿ ಅಮೃತಧಾರೆ ಚಿತ್ರದ ಗೀತೆ ಕೇಳುತ್ತಿದ್ದೀರಿ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಗಳಲ್ಲಿ.

0: ಕನಸಿನ ಒಲವಿನ ನಡಿಗೆ, ಹೊಸ ಬೆಳಕಿನಲ್ಲಿ ಮೆರವಣಿಗೆ, ಮಿಡಿದ ಶಬ್ದ, ಮೋಹದ ಸೆಳೆತ, ಒಲವಿನ ಮೈ ಮರೆತ, ಪ್ರೇಮದ ಅಮೃತ ಧಾರೆ, ಪ್ರೇಮ ನಿನಾದ. ಪ್ರೇಮ ನಿನಾದ ಇದು ಮುಗಿಯದ ಸ್ವಾದ, ಕೇಳಿಸಲಿ ಸದಾ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡಾ 6.4% ಶೇಕಡಾ 6.5% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ಸೈಪ್ರಸ್ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ದವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಲಸ್ ಕ್ರಿಸ್ಟೋಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಭಿಮತ ವ್ಯಕ್ತಪಡಿಸಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು ದೇಶದಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ ಶೇಕಡಾ 96%ನ್ನು ಪೂರೈಕೆ ಮಾಡಲಾಗಿದೆ ಎಂದು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವಂತಹ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸುತ್ತಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗು ರಾಮಚಂದ್ರಪ್ಪ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು.

0: ನಾಳೆ ಬೆಳಗ್ಗೆ 6 ಗಂಟೆಗೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ನಾಳೆ ಶುಭೋದಯ ಕರ್ನಾಟಕದಲ್ಲಿ 8:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 2:15 ಸ್ಪಂದನ, 2:40 ಚಿತ್ರತಾನ, ಸಾಯಂಕಾಲ 5:05 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 4:00 ವಿಶೇಷ ಮುಕ್ತ ವೇದಿಕೆ ಪರಿಮಳ ಪ್ರಸಾರವಾಗುವುದು, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:30 ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು, ನ್ಯಾಯವಾಣಿ ಮೂಡಿಬರುವುದು 5:40, 6:02 ನಾಳೆ ವಂದೇ ಮಾತರಂ ಆಕಾಶವಾಣಿಗೆ 90ರ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ವೀರ ಯೋಧರು ಪ್ರಸಾರವಾಗುವುದು. ಆಕಾಶಬುಟ್ಟಿ ಕಾರ್ಯಕ್ರಮ ಹಾಗೆ ಕಗ್ಗದ ಸಿರಿ 7:07, 8:02 ಯುವಧ್ವನಿ ಪ್ರಸಾರವಾಗುವುದು, 10:02 ಪ್ರೇಮ ನಿನಾದ, 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ಹಾರದಿರು ಹಾರದಿರು ಈಗಲೇ ಹಾರದಿರು ಅನಂತ ವಿಸ್ತರದ ನೀಲ ನಭಕೆ, ರೆಕ್ಕೆ ಬಲಿಯದ ಮುನ್ನ ಪುಕ್ಕವೇಳದ ಮುನ್ನ ಮೈಯಲ್ಲಿ ಸಾಕಷ್ಟು ಬಲ ಬರದ ಮುನ್ನ ಹಾರಲೆಸಳುವೆ ಏಕೆ ಈ ನೀಲ ನಭಕೆ? ಎಲ್ಲರೂ ಹಾರುವರೆಂದು ನೀನು ಹಾರಲೇಕೆ? ರೆಕ್ಕೆ ಬಲಿಯದ ಮುನ್ನ ಈ ನೀಲ ನಭಕೆ, ನೀನು ಹಾರುವ ಕಾಲ ಮುಂಬರುವುದಲ್ಲ, ಕೊಂಚ ತಡೆ, ಇದಕ್ಕೀಗ ಆತುರವು ಸಲ್ಲ. ಜಿಎಸ್ ಶಿವರುದ್ರಪ್ಪ ಅವರ ಕವನದ ಸಾಲುಗಳಿವು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:06. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ ನಿಮಗೆಲ್ಲ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.